ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 1ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 22ನೇ ತಾರೀಕು ಸೋಮವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮೀನಾ ಏನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

6:35 ನಿಮಿಷಕ್ಕೆ ಕರುನಾಳುವ ಬೆಳಗ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗೆ ಅವರಿಂದ ಕಥನಗಳನ್ನು ಆಲಿಸುವಿರಿ. 6:40 ನೇಗಿಲು ನುಡಿತ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಕೊಳಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಶಾಂತನಗೌಡ ಎಚ್ಎಂ ಸಹಾಯಕ ಪ್ರಾಧ್ಯಾಪಕರು ಶಿವಮೊಗ್ಗ ನವಲೆ ಕೃಷಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇಲ್ಲಿನ ಒಳನಾಡು ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಇವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಸೊಂಟ ನೋವು ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಅಶೋಕ್ ಎಂಎಲ್. 6:50 ಸುದ್ದಿ ಮಿಂಚು 7:30 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ಐಎಂಎ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ತೊಳು ರೋಗ ಈ ಕುರಿತು ಶಿವಮೊಗ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಹನು ಅವರಿಂದ ಮಾಹಿತಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕ್ಕೆ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ದೊಡ್ಡ ನೀರು ಕಾಗೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. 11:00 ಭಾವಗೀತೆಗಳು ಮೂಡಿ ಬರಲಿವೆ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಕುಟ್ಟುವ ಪದ ಕೇಳುವಿರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಕಡೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಪಾಠ. 3:01 ಚಾರ್ಟ್ ಶೋ. 4:00 ಮಿಕ್ಸ್ ಮೆಲೋಡಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:10. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ.

ಐವತ್ತೊಂದು ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. ಇದರ ಎರಡನೇ ಭಾಗ ಕೇಳಲಿದ್ದೀರಿ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ. 8:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರ ಸಂತೂರ್ ವಾದನ ಕೇಳಲಿದ್ದೀರಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: brings together security chiefs from the blocs of 11 member countries. These include India, Brazil, China, Egypt, Ethiopia, Indonesia, Iran, Russia, Saudi Arabia, South Africa and UAE. The meeting will focus on the theme Non-Traditional Security Challenges Confronting the World Today, with discussions centered on the rapidly evolving nature of national security threats and the role of new technologies in emerging security risks. Delegates will also examine cybersecurity, digital vulnerabilities and artificial intelligence-driven threats. The National Testing Agency NTA will commence the UGC NET June 2026 examination from today. The national level eligibility test will be conducted in computer-based test mode until 30th of this month in two shifts each day. The UGC NET exam is conducted for candidates aspiring to qualify for the Junior Research Fellowship, Assistant Professor positions and admission to PhD courses. The NTA has advised candidates to download their admit cards and carefully verify all examination details. CBSE has commenced the release of Class 12 verification of issues observed and re-evaluation outcomes. In a statement, it said that the outcomes are being released in a phased manner, with over 87% of the total applications received was declared yesterday. The outcomes of the remaining applications will be made available in phases and the entire process is expected to be completed soon. The status of application can be checked at results.digilocker.gov.in. In women's cricket, riding on an unbeaten 81 runs by Maryzanne Capp, South Africa defeated India by 6 wickets in the Group A match of ICC T20 World Cup in Manchester last night. Chasing a target of 159 runs set by India, South Africa scored 161 for 4 with 5 balls to spare. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:10:30 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇಂದಿನ ಗೀತಾರಾಧನಾ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಒಂದು ಪಂಚಭೂತಗಳಲ್ಲಿ ಒಂದಾದಂಥ ಜಲತತ್ವದ ಕ್ಷೇತ್ರ, ಶಿವನ ಕ್ಷೇತ್ರವಿರುವ ಒಂದು ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಕೇಳಿದರೆ, ಸನಾತನ ಪುರಾಣಗಳ ಪ್ರಕಾರ ಪಂಚಭೂತಗಳು ಅಂತಂದರೆ ಜಲ, ವಾಯು, ಭೂಮಿ, ಆಕಾಶ, ಅಗ್ನಿ ಎಂಬ 5 ತತ್ವಗಳನ್ನು ಒಳಗೊಂಡಿರುತ್ತೆ. ಈ 5 ತತ್ವಗಳನ್ನು ಭೂಮಂಡಲ ತನ್ನೊಳಗೆ ಅಡಗಿಸಿಕೊಂಡು ಅದರ ಆಧಾರದ ಮೇಲೆ ಒಂದು ಭೂಮಂಡಲ ನಡೀತಾ ಇರುತ್ತೆ. ಆ ರೀತಿಯಾಗಿ ಪರಶಿವನು ಕೂಡ ಈ 5 ತತ್ವಗಳಲ್ಲಿ ತನ್ನನ್ನು ತಾನು ಒಳಗೊಂಡು ಈ ಭೂಮಂಡಲದಲ್ಲಿ ನೆಲೆಸಿದ್ದಾನೆ. ಅದರಲ್ಲಿ 4 ತತ್ವಗಳನ್ನು ಒಳಗೊಂಡಿರುವಂಥ ಕ್ಷೇತ್ರಗಳು, ಶಿವಲಿಂಗದ ಕ್ಷೇತ್ರಗಳು ತಮಿಳುನಾಡಿನಲ್ಲಿದ್ದರೆ ಮತ್ತೊಂದು ಕ್ಷೇತ್ರ ಆಂಧ್ರ ಪ್ರದೇಶದಲ್ಲಿದೆ. ಈ ಕ್ಷೇತ್ರಗಳ ಕುರಿತು ಪರಿಚಯವನ್ನು ಮಾಡಿಕೊಳ್ಳೋಣ. ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಪಂಚಭೂತಗಳಲ್ಲಿ ಒಂದಾದಂಥ ಜಲತತ್ವವಿರುವಂಥ ಪರಶಿವನ ಒಂದು ಕ್ಷೇತ್ರದ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ತಾ ಹೋಗೋಣ. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಈಗ ಕೇಳೋಣ ಮಹಾದೇವ ಮಹಾದೇವ ಪ್ರಾಣೇಶ ವಿಠಲ ದಾಸರ ರಚನೆ, ಹಾಡಿದ್ದಾರೆ ರಾಧಿಕಾ ಆರ್ ಚಿಂಚೋಳಿ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೇಳಿದ್ರೆ ಪಂಚಭೂತ ತತ್ವಗಳನ್ನು ಅಂತ ಹೇಳಿದೆ. ಈ ಪಂಚಭೂತ ಶಿವಕ್ಷೇತ್ರವೆಂದರೆ ಅದು ವಾಯುವನ್ನ ಪ್ರತಿನಿಧಿಸುವಂತಹ ಕಾಳಹಸ್ತಿ ಕ್ಷೇತ್ರ, ಅಗ್ನಿಯನ್ನ ಪ್ರತಿನಿಧಿಸುವ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಕ್ಷೇತ್ರ, ಹಾಗೆಯೇ ಆಕಾಶ ತತ್ವವನ್ನ ಪ್ರತಿನಿಧಿಸುವುದು ಚಿದಂಬರಂನ ತಿಲಯ ನಟರಾಜ ಕ್ಷೇತ್ರವಾದರೆ, ಜಲತತ್ವವನ್ನ ಪ್ರತಿನಿಧಿಸುವುದು ಶ್ರೀರಂಗಂನ ಕಾವೇರಿ ನದಿ ತೀರದಲ್ಲಿರುವಂತಹ ತಿರುವಣ್ಣ ಈ ಕಾವಲ್ನ ಜಂಬುಕೇಶ್ವರ ದೇವಾಲಯ, ಹಾಗೆಯೇ ಪೃಥ್ವಿ ತತ್ವವನ್ನ ಪ್ರತಿನಿಧಿಸುವುದು ಕಾಂಚೀಪುರಂನ ಏಕಾಂಬರೇಶ್ವರ ದೇವಾಲಯ. ಈ ಪಂಚಭೂತಗಳ ಶಿವಕ್ಷೇತ್ರದ ಜಲತತ್ವವನ್ನ ಪ್ರತಿನಿಧಿಸುವಂತ ಶ್ರೀರಂಗಂ ದ್ವೀಪದ ಜಂಬುಕೇಶ್ವರ ದೇವಾಲಯದ ಪರಿಚಯವನ್ನ ಮಾಡಿಕೊಳ್ಳೋಣ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಕೇಳಿದರೆ ತಿರುಚನಪಳ್ಳಿಯ ಸಮೀಪವಿದೆ ಈ ಒಂದು ಜಂಬುಕೇಶ್ವರ ಕ್ಷೇತ್ರ. ಶಿವನು ಜಂಬುಕೇಶ್ವರನಾಗಿ, ಹಾಗೆ ತಾಯಿ ಪಾರ್ವತಿಯು ಅಖಿಲಾಂಡೇಶ್ವರಿಯಾಗಿ ಇಲ್ಲಿ ನೆಲೆಸಿರ್ತಾರೆ. ಇಲ್ಲಿರುವ ಶಿವಲಿಂಗವು ಜಲತತ್ವವನ್ನ ಹೊಂದಿದ್ದು ಜಲಲಿಂಗವು ಇದಾಗಿದ್ದು ಗರ್ಭಗುಡಿಯಲ್ಲಿ ಯಾವಾಗಲೂ ಜಲದಿಂದ ಆವೃತ ಆಗಿರುತ್ತೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂತಂದ್ರೆ, ಶಿವಪಾರ್ವತಿಯರು ಗುರು ಶಿಷ್ಯರ ಒಂದು ಸಂಬಂಧವನ್ನ ಹೊಂದಿದ್ದು ಇಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ನಡೆಯೋದಿಲ್ಲ. ಹೀಗೆ ಗುರು ಶಿಷ್ಯರಾಗಿ ನೆಲೆಸಿರೋದಕ್ಕೆ ಕಾರಣ ಎಂಬುದು ನಮಗೆ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಪಡೆಯೋಣ ಮತ್ತೊಂದು ಭಕ್ತಿ

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ಶಿವನು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಅದನ್ನು ಕಂಡಂತ ಪಾರ್ವತಿ ದೇವಿಯು ಅವನನ್ನ ಹೀಯಾಳಿಸ್ತಾಳೆ. ಇದರಿಂದ ಕುಪಿತಗೊಂಡಂತ ಪರಶಿವನು ಆಕೆಗೆ ಬುದ್ಧಿ ಕಲಿಸಬೇಕೆಂತೇಳಿ ಆಕೆಯನ್ನ ಭೂಲೋಕಕ್ಕೆ ಕಳಿಸ್ತಾನೆ. ಹೀಗೆ ಭೂಲೋಕಕ್ಕೆ ಬಂದಂತ ಪಾರ್ವತಿ ದೇವಿಯು ಅಖಿಲಾಂಡೇಶ್ವರಿಯಾಗಿ ಇಲ್ಲಿ ನೆಲೆಸ್ತಾಳೆ. ಅಖಿಲಾಂಡೇಶ್ವರಿಯ ರೂಪದಲ್ಲಿ ಕಾವೇರಿ ನದಿಯ ನೀರಿನಿಂದ ಶಿವಲಿಂಗವನ್ನು ಸೃಷ್ಟಿಸಿ ಅದನ್ನು ಒಂದು ಜಂಬು ಮರದ ಬುಡದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸ್ತಾ ಇರ್ತಾಳೆ. ಆಕೆಯ ಒಂದು ಭಕ್ತಿಗೆ ಮೆಚ್ಚಿದಂಥ ಶಿವನು ಆಕೆಗೆ ಶಿವಜ್ಞಾನವನ್ನು ಉಪದೇಶ ಮಾಡ್ತಾನೆ. ಪಶ್ಚಿಮಾಭಿಮುಖವಾಗಿ ಉಪದೇಶವನ್ನು ನೀಡಿದ್ದಕ್ಕೆ ಪಾರ್ವತೀ ದೇವಿಯು ಅಖಿಲಾಂಡೇಶ್ವರಿಯಾಗಿ ಪೂರ್ವಾಭಿಮುಖವಾಗಿ ಉಪದೇಶವನ್ನು ಪಡೀತಾಳೆ. ಹೀಗಾಗಿ ಈ ಒಂದು ಜಂಬುಕೇಶ್ವರ ಹಾಗೂ ಅಖಿಲಾಂಡೇಶ್ವರಿಯು ವಿರುದ್ಧ ದಿಕ್ಕಿನಲ್ಲಿ ತಮ್ಮ ಮುಖ ಮಾಡಿ ನೆಲೆಸಿರ್ತಾರೆ ಈ ಒಂದು ಕ್ಷೇತ್ರದಲ್ಲಿ. ಆದ್ದರಿಂದ ಈ ಕ್ಷೇತ್ರವನ್ನು ಉಪದೇಶ ಕ್ಷೇತ್ರ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಹೀಗೆ ಜಂಬು ಮರದ ಕೆಳಗೆ ಪ್ರತಿಷ್ಠಾಪಿಸಿರುವ ಈ ಲಿಂಗಕ್ಕೆ ಜಂಬುಕೇಶ್ವರ ಅಂತ ಹೇಳಿ ಹೆಸರು ಬರುತ್ತೆ. 1800ನೇ ಇಸ್ವಿಯಲ್ಲಿ ಈಗ ನಾವು ನೋಡುವಂಥ ಈ ದೇವಾಲಯ ಚೋಳರ ದೊರೆ ಕೋಚಗಣ್ಣನ್ ಚೋಳ ಎಂಬುವರು ಕಟ್ಟಿಸಿದ್ರು ಅಂತ ಹೇಳಿ ತಿಳಿದು ಬರುತ್ತೆ. ಈ ದೇವಾಲಯದ ಗರ್ಭಗುಡಿಯ ದ್ವಾರವು 2.5 ಅಡಿ ಹಾಗೂ 46 ಅಡಿ ಎತ್ತರವಾಗಿದ್ದು ಈ ರೀತಿಯ ದೇವಾಲಯ ಯಾವುದೇ ಆನೆಯು ಇದರೊಳಗೆ ಹೋಗದೇ ಇರಲಿ ಎಂಬ ಕಾರಣದಿಂದ ಈ ಗರ್ಭಗುಡಿಯ ದ್ವಾರವನ್ನು ಈ ರೀತಿಯಾಗಿ ಈ ಒಂದು ಅಳತೆಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬರುತ್ತೆ. ಉಪದೇಶ ಕ್ಷೇತ್ರವಾದ ಜಂಬುಕೇಶ್ವರ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಂಡ್ವಿ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಕೇಳಿದರೆ ಮತ್ತೊಂದು ಪಂಚಭೂತಗಳ ಒಂದು ತತ್ವವಿರುವಂಥ ದೇವಾಲಯದ ಕುರಿತು ಪರಿಚಯವನ್ನು ಮಾಡಿಕೊಳ್ಳೋಣ ಮುಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಶ್ರೀನಿಕೇತನ ಜಗನ್ನಾಥ ದಾಸರ ರಚನೆ ವೃಂದಗಾನದಲ್ಲಿದೆ.

0: ಕೇಳಿದರೆ ಇವತ್ತಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿಯ ಸಮೀಪವಿರುವಂತಹ ಜಂಬುಕೇಶ್ವರ ದೇವಾಲಯದ ಪರಿಚಯವನ್ನು ಮಾಡಿಕೊಂಡ್ವಿ. ಈ ದೇಗುಲದಲ್ಲಿ ಪರಶಿವನು ಜಂಬುಕೇಶ್ವರನಾಗಿ ಹಾಗೆ ದೇವಿ ಪಾರ್ವತಿಯು ಅಖಿಲಾಂಡೇಶ್ವರಿಯಾಗಿ ಗುರು ಶಿಷ್ಯರ ಒಂದು ಸಂಬಂಧದಲ್ಲಿ ನೆಲೆಸಿರ್ತಾರೆ. ತಮಿಳುನಾಡಿನ ಪ್ರವಾಸ ಕೈಗೊಂಡಾಗ ಈ ಕ್ಷೇತ್ರದ ಒಂದು ದರ್ಶನ ಮಾಡ್ತೀರಾ ಅಂತ ನಾನು ಕೂಡ ಅಂದ್ಕೊಂಡು ಇವತ್ತಿನ ಗೀತಾರಾಧನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ 1/2 ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು ಮೊದಲೊಂದು ವಾರ ವೈದ್ಯರಿ

0: ವಿಷಧಗಳ ಸೇವನೆ ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ, ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸಿದ್ದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಡಾಕ್ಟರ್ ಗುರುರಾಜ್ ಕರ್ಜಗೆ ಅವರಿಂದ ಕರುನಾಳುವ ಬೆಳಗ್ಗೆ.
2: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ.
3: ಭಗವಾನ್ ಬುದ್ಧ ತನ್ನ ಪ್ರೀತಿ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದ. ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬಯತು ಶುರು ಮಾಡಿದ. ಬುದ್ಧ ಸುಮ್ಮನೆ ನೋಡ್ತಾ ಇದ್ದ, ಏನೂ ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಶಿಷ್ಯ ಆನಂದಕ್ಕೆ ಕೋಪ ಬಂದ್ಬಿಡ್ತು. ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು ನೋಡಿದರೆ ಈ ಭಗವಾನ್ ಬೈತಾನಲ್ಲ ಅಂತ ಸಿಟ್ಟು ಬಂತು. ಅವನು ಸಿಟ್ಟು ಬಂದದ್ದು ಬುದ್ಧನಿಗೆ ಗೊತ್ತಾಗಿ ಅಲ್ಲೇ ಕೈ ಮಾಡಿದ. ಕೋಪ ಮಾಡ್ಕೋಬೇಡ ಸುಮ್ಮನೆ ಇರು ಅಂತ ಹೇಳಿದ. ಬಹಳಷ್ಟು ಬೈದ ಮೇಲೆ ಆ ಶ್ರೀಮಂತ ಹೋದ. ಆನಂದ ಬುದ್ಧನಿಗೆ ಹೇಳಿದ, ಏನು ಬುದ್ಧ ಅವನು ಹಿಂಗೆ ಬೈತಾ ಇದ್ದಾನೆ, ನಿನ್ನ ತೆಗಳುತ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದೀಯಲ್ಲ, ನನ್ನ ಬಿಟ್ಟರೆ ಸಾಕಾಗಿತ್ತು, ನಾನೇ ನೋಡ್ಕೋತಿದ್ದೆ, ನನಗೂ ಹೊಡಿಬೇಡ ಅಂತಂದಿ ನೀನು ಅಂತ. ಬುದ್ಧ ಹೇಳ್ತಾನೆ, ಈಗೇನಾಯ್ತು ಬೈದಿದ್ರಿಂದ ಅಂತ ಕೇಳ್ದ. ಬೈದಿದ್ದು ಆಗ್ಲಿಲ್ವಾ ನಿನಗೆ ಅಂತ? ಇಲ್ಲ ಅಂದ ಬುದ್ಧ. ಯಾಕೆ ಅಂದ್ರೆ, ನಿನಗೆ ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ, ತಗೊಂಡ್ರೆ ನಿನಗೆ ಸಿಗುತ್ತೆ, ನೀ ತಗೊಳ್ದಿ ಹೋದ್ರೆ ಏನ್ ಮಾಡ್ತಾರೆ ಅವರು? ವಾಪಸ್ ತಗೊಂಡು ಹೋಗ್ತಾರೆ ಅಂದ. ಹಾಗೆ ಆಯ್ತು ಅಂದ ಬುದ್ಧ. ಅವ್ರು ಬೈತಾ ಇದ್ನಲ್ಲ, ನಾನು ಸುಮ್ಮನೆ ಕೂತಿದ್ದೆ, ನಾನು ತಗೊಳ್ಳೇ ಇಲ್ಲ ಅದನ್ನ, ನಾನು ತಗೊಳ್ದಿ ಹೋದ್ರೆ ಏನಾಯ್ತು? ಬೇಗಳ ಅವನೇ ವಾಪಸ್ ತಗೊಂಡು ಹೋದ ಅಂತ. ಇದನ್ನ ತಿಳ್ಕೊ ನೀನು, ಕೋಪ ಮಾಡ್ಕೋಬೇಡ ಅಂದ. ಆದರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಇದು ಸರಿ ಆಗಲಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ಬರು. ಕಾಡಲ್ಲಿ ಹೋಗಬೇಕು. ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ. ಪ್ರವಾಸ ಸುಸ್ತಾಗಿರಬೇಕು. ಮರದ ಕೆಳಗೆ ಕೂತಿದ್ದ. ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು. ಆನಂದ, ಅವ್ದು ಕೆಲಸ ಮಾಡ್ತೀಯಾ? ಪಾತ್ರೆ ತೊಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತೊಗೊಂಬಪ್ಪ ನನಗೆ ಅಂತೇಳಿ ಮರದ ಕೆಳಗೆ ಕೂತ. ಆನಂದ ಹೋದ, 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ ತರಲಿಲ್ಲ, ಯಾಕಂದರೆ ನೀರಿದೆ, ತಿಳಿನೀರಿದೆ, ಆದರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗಿಬಿಟ್ಟಿದೆ, ಅದಕ್ಕೆ ತರಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೋಗಿ ನೋಡ್ಕೊಂಬಾ ಅಂದ. ಮತ್ತೆ ಹೋದ ಆನಂದ. ಅದು ಬಂದ, ಇನ್ನೂ ಕ್ಲಿಯರ್ ಆಗಿಲ್ಲ, ತುಂಬ ರಾಡಿ ಇದೆ ನೀರದು ಅಂದ. ಮತ್ತೆ ಮತ್ತೆ ಹೋಗು ಅಂದ. 10 ನಿಮಿಷಕ್ಕೆ ಮತ್ತೆ ಹೋದ ಇವನು. ಇಲ್ಲ ಬುದ್ಧ, ಇನ್ನೂ ಆಗಿಲ್ಲ, ತುಂಬ ರಾಡಿ ಇದೆ ನೀರು, ತುಂಬ ಬಂಡಿಗಳು ಹೋದದ್ದಲ್ವಾ ಅಂದ. ಒಂದು 1/2 ಗಂಟೆ ಬಿಟ್ಟು ಹೋಗು ಅಂದ. 1/2 ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತೊಗೊಂಡು ಬಂದಂತೆ. ಬುದ್ಧ ನೀರು ನೋಡಿ ಹೇಳ್ತಾನೆ, ಸ್ವಚ್ಛ

0: ಆಗಿದೆಯಲ್ಲೋ, ಈಗ ತನ್ನ ರಾಡಿ ಅಂತೆ ನೀನು? ಏನು ತಮಾಷೆ ಮಾಡಿಬಿಟ್ಟೆ ನೀನು? ಏನು ಮ್ಯಾಜಿಕ್ ಮಾಡಿದ್ಯಾ? ಚಮತ್ಕಾರ ಮಾಡಿದೆಯಲ್ಲಪ್ಪ ನೀನು, ನೀರು ತಿಳಿಯಾಗಿದೆ ಅಂದಂತೆ. ಆತ, ನಾನೇನು ಚಮತ್ಕಾರ ಮಾಡಲಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ, ನೀರು ರಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಏನಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ರಾಡಿಯೆಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯಿತು ಅಂತ ಹೇಳಿದಂತೆ. ಬುದ್ಧ ಹೇಳಿದಂತೆ, ಇದನ್ನೇ ನಾನು ಬೆಳಗ್ಗೆ ಹೇಳಬೇಕಂದಿದ್ದು ನಿನಗೆ. ಮನಸ್ಸು ರಾಡಿ ಆಗತ್ತೆ ಕೆಟ್ಟ ಮಾತು ಕೇಳಿದಾಗ, ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ. ಅವಾಗ ಏನು ಮಾಡಬೇಕು? ರಾಡಿ ಮನಸ್ಸಾದದನ್ನು ಗಟ್ಟಿ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿಟ್ಕೋ. ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೂ ಮನಸ್ಸಿನ ಕ್ಲೇಶದ, ಕೋಪದ, ತಾಪದ ರಾಡಿ ಮೇಲೆ ಬರೋಲ್ಲ. ಬರಬೇಕಾದ್ರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ. ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದೋ? ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ. ಕೊಳದ ಜಲ ನಿನ್ನ ಮನ, ಕೇಳುಗರೆ ಈ ಮಾತು ನೆನಪಿರ್ಬೇಕು ನಮಗೆ. ನಮ್ಮ ಮನಸ್ಸು ಅಂದರೆ ಕೊಳದಲ್ಲಿ ನೀರಿದ್ದ ಹಾಗೆ. ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ಜನರದರೊಳಗೆ ಇಳಿದಾಗ ತಳದ ಕಸ ತೇಲುತ್ತ ಬಗ್ಗಡಬಹುದು. ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಬಂದ್ಬಿಡುತ್ತಲ್ಲ, ನೀರೆಲ್ಲ ರಾಡಿ ಆಗಿಬಿಡುತ್ತದೆ. ಅದಕ್ಕೇನು ಮಾಡಬೇಕು? ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ ಅದನ್ನು ಹಾಗೆ ಬಿಟ್ಬಿಟ್ರೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸಿಗೆ ಕೋಪ ಬರುವ ಹಾಗೆ, ತಾಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳುವ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿ ಮಾಡಿಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು. ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನು ಕಾಪಾಡುವಂಥದ್ದು. ಇದರ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು. ಮನಸ್ಸನ್ನು ರಾಡಿ ಮಾಡ್ಕೋಬೇಡ, ಬಿಟ್ಟುಬಿಡು, ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತವಾಗಿಟ್ಕೋ, ತಾನೇ ತಿಳಿಯಾಗ್ತದೆ ಅಂತ. ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನಿಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೇಗಿಲೆ ಮಿಡಿತ ಕಾರ್ಯಕ್ರಮ. ಮೀನು ಕೃಷಿಯಲ್ಲಿ ಕೊಳಗಳ ನಿರ್ವಹಣೆ, ಈ ಕುರಿತು ಶಿವಮೊಗ್ಗ ನವುಲೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಒಳನಾಡು ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಾಂತನಗೌಡ ಎಂಎಚ್ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
5: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಒಳನಾಡು ಮೀನುಗಾರಿಕೆ ವಿಭಾಗ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ದಿನ ಮೀನು ಕೃಷಿಯಲ್ಲಿ ಕೊಳದ ನಿರ್ವಹಣೆ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ಕೊಳಗಳನ್ನು ಹೇಗೆ ತಯಾರಿ ಮಾಡಬೇಕು ಮೀನು ಸಾಕಾಣಿಕೆಯಲ್ಲಿ ಅಥವಾ ಮೀನು ಕೃಷಿಯಲ್ಲಿ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊಟ್ಟ ಮೊದಲನೆಯದಾಗಿ, ನಾವು ಕೊಳಗಳನ್ನು ತಯಾರಿ ಮಾಡುವ ಮುಂಚೆ ನಾವು ಆ ಜಾಗ ಹೇಗೆ ಸೂಕ್ತ ಅಥವಾ ಮೀನು ಕೃಷಿಗೆ ಸೂಕ್ತ ಅಥವಾ ಇಲ್ಲವೋ ಎಂಬುದನ್ನು ಪರಿಗಣಿಸಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಈ ಕೊಳಗಳನ್ನು ತಯಾರಿ ಮಾಡುವ ಮೊದಲು ನಾವು ಮಣ್ಣನ್ನು ಪರೀಕ್ಷೆ ಮಾಡಲು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪರೀಕ್ಷೆ ಮಾಡಿ ಯಾವ ಮಣ್ಣು ಸೂಕ್ತ ಎಂದು ನಾವು ತಿಳಿದುಕೊಳ್ಬೇಕಾಗತ್ತೆ. ಸರ್ವೇ ಸಾಮಾನ್ಯವಾಗಿ ಜೇಡಿ ಮಣ್ಣು ಇದ್ದರೆ ಆ ಕೊಳಗಳು ಕೊಳ ತಯಾರಿ ಮಾಡಲಿಕ್ಕೆ ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕೊಳ ತಯಾರಿ ಮಾಡಿದ ನಂತರ ಮೀನುಗಳನ್ನು ಆ ಒಂದು ಕೊಳದಲ್ಲಿ ಬಿಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಆ ಕೊಳಗಳನ್ನು ಹೇಗೆ ತಯಾರಿ ಮಾಡಬೇಕು, ಮೀನು ಮರಿಗಳನ್ನು ಬಿಡುವ ಮುನ್ನ ಕೊಳಗಳನ್ನು ಅಥವಾ ನೀರನ್ನು ಹೇಗೆ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು 15 ದಿವಸ ಮುಂಚೆ ಆ ಕೊಳಗಳನ್ನು ತಯಾರಿ ಮಾಡಬೇಕಾಗತ್ತೆ. ಆ ಕೊಳಗಳಲ್ಲಿ ಸಗಣಿ ಗೊಬ್ಬರವನ್ನು 700 ರಿಂದ 800 ಕೆಜಿ, 700 to 800 ಕೆಜಿ ನಾವು ಸಗಣಿಯನ್ನು ಒಂದು ಎಕರೆ ಇತ್ತಂತಂದರೆ 700 ರಿಂದ 800 ಕೆಜಿ ಸಗಣಿಯನ್ನು ಹಾಕಬೇಕಾಗತ್ತೆ. ಅದಾದ ನಂತರ ನಾವು ನೀರನ್ನು 2-3 ಅಡಿ ನೀರನ್ನು ತುಂಬಬೇಕಾಗತ್ತೆ. ಸೊ ಈ ಒಂದು 15 ದಿವಸ ಮುಂಚೆನೇ ಇದನ್ನು ಮಾಡಿದರೆ ಆ ಒಂದು ನೀರಿನಲ್ಲಿ

0: ಸಸ್ಯ ಸೂಕ್ಷ್ಮಾಣು ಜೀವಿಗಳು ಮತ್ತು ಪ್ರಾಣಿ ಸೂಕ್ಷ್ಮಾಣು ಜೀವಿಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಈ ಸಸ್ಯ ಸೂಕ್ಷ್ಮಾಣು ಜೀವಿಗಳು ಮತ್ತು ಪ್ರಾಣಿ ಸೂಕ್ಷ್ಮಾಣು ಜೀವಿಗಳು ಈ ಒಂದು ಮೀನುಗಳಿಗೆ ಆಹಾರವಾಗಿ ಉಪಯೋಗವಾಗ್ತವೆ. ಸೊ ಆದ ಕಾರಣ ನಾವು ಈ ಕೊಳಗಳನ್ನು ತಯಾರಿ ಮಾಡುವಾಗ ಬಹಳ ಹುಷಾರಾಗಿರಬೇಕು. ಮತ್ತು ಈ ಮೀನುಗಳನ್ನು ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ, ಈ ಮೀನುಮರಿಗಳು ಮೀನುಮರಿ ಉತ್ಪಾದನಾ ಕೇಂದ್ರ, ಉದಾಹರಣೆಗೆ ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಮೀನುಮರಿಗಳು ಸಿಗ್ತವೆ. ಆ ಒಂದು 15 ದಿವಸ ಮುಂಚೆ ನೀವು ತಯಾರು ಮಾಡಿರ್ತಕ್ಕಂಥ ಕೊಳಗಳಿಗೆ ಈ ಮೀನುಮರಿಗಳನ್ನು ಹಾಕಬಹುದು. ಈ ಮೀನುಮರಿಗಳನ್ನು ತರುವ ಮುಂಚೆ ಅಂದರೆ ಒಂದು 4 ದಿವಸ ಅಥವಾ 5 ದಿವಸ ಮುಂಚೆ ನೀವು ಕೆಲವೊಂದು ಡೀಸೆಲ್ ಮತ್ತು ಸೋಪಿನ ಒಂದು ದ್ರಾವಣವನ್ನು ಹಾಕಿ ಮಿಕ್ಸ್ ಮಾಡಿ ನೀರಿನ ಮೇಲೆ ಹಾಕಬೇಕಾಗುತ್ತೆ. ಯಾಕೆಂದರೆ ಸಗಣಿನ ಹಾಕಿದ್ಮೇಲೆ, ಸಗಣಿ ಗೊಬ್ಬರ ಹಾಕಿದ್ಮೇಲೆ ಕೆಲವು ಕೀಟಗಳು ಬರುವ ಸಾಧ್ಯತೆ ಇರ್ತವೆ. ಈ ಕೀಟಗಳು ಮೀನಿನ ಮರಿಗಳನ್ನು ತಿಂದು ಹಾಕಬಹುದು. ಆದ ಕಾರಣ ನಾವು ಡೀಸೆಲ್ ಮತ್ತು ಸೋಪಿನ ನೀರನ್ನು ಹಾಕಿದಾಗ ಮೇಲೆ ಬಂದುಬಿಟ್ಟು ಆ ಕೀಟಗಳೆಲ್ಲ ಸತ್ತೋಗ್ತವೆ. ಒಂದು 3 ದಿವಸ ಆದ ನಂತರ ನೀವು ಮೀನು ಮರಿಗಳನ್ನು ಈ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂದು ನೀವು ನಿಮ್ಮ ಕೊಳಗಳಲ್ಲಿ ಹಾಕ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಮ್ಮ ಒಳನಾಡು ಮೀನುಗಾರಿಕೆ ಕೃಷಿ ಕಾಲೇಜಲ್ಲಿ ಬರ್ತಕ್ಕಂಥ ಒಳನಾಡು ಮೀನುಗಾರಿಕೆಯಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಶಾಂತನಗೌಡ ಅಂತ. ನನ್ನ ದೂರವಾಣಿ ಸಂಖ್ಯೆ 8437511351. ಧನ್ಯವಾದಗಳು.
1: ಇದುವರೆಗೂ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಕೊಳಗಳ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ನವುಲೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಒಳನಾಡು ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಾಂತನಗೌಡ ಎಂಎಚ್ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:45. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸೊಂಟ ನೋವು ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಅಶೋಕ್ ಎಂಎಲ್.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶೋಕ್ ಎಂಎಲ್ ಅಂತ. ನಾನು ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ. ನಾನು ಈ ದಿನ ತಮಗೆ ಸೊಂಟ ನೋವಿನ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ಹೇಳಲು ಇಷ್ಟಪಡ್ತೀನಿ. ಸೊ ಸೊಂಟ ನೋವು ಅಂತಂದರೆ ಈಗ ಕಾಮನ್ ಆಗಿ ಕರಿತಕ್ಕಂಥದ್ದಕ್ಕೆ ನಾವು ಸಿಯಾಟಿಕಾ ಅಂತ ಕರಿತೀವಿ. ಸಿಯಾಟಿಕಾ ಅಂದರೆ ಒಂದು ದೊಡ್ಡ ನರ, ಅದು ಕಾಲು ಬೆನ್ನು ಸಣ್ಣ ಟ್ರಂಕಿಂದ ಲೋವರ್ ಲಿಂಬಿಗೆ ಪಾಸ್ ಆಗುತ್ತೆ, ಅದಕ್ಕೆ ನಾವು ಸಿಯಾಟಿಕ್ ನರ್ವ್ ಅಂತ ಕರಿತೀವಿ. ಈ ಸಿಯಾಟಿಕ್ ನರ್ವ್ ಕಂಪ್ರೆಷನ್ ಆಗೋದ್ರಿಂದ ಸಿಯಾಟಿಕಾ ಅಂತ ಒಂದು ಕಾಯಿಲೆ ಬರುತ್ತೆ. ಇದು ಒಂದು ಕಾಮನ್ ಕಾಯಿಲೆ ಆಗಿದೆ. ಇದನ್ನು ಆಯುರ್ವೇದದಲ್ಲಿ ಗೃದ್ರಸಿ ಅಂತ ಕರಿತೀವಿ. ಗೃದ್ರ ಅಂದರೆ ಹದ್ದು, ಮನುಷ್ಯನ ನಡಿಗೆ ಹದ್ದಿನ ರೂಪದಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಸಿಯಾಟಿಕಾ ಅಂತ ಕರಿತೀವಿ. ಇದನ್ನು ಅಲೋಪತಿಯಲ್ಲಿ ಸಿಯಾಟಿಕಾ ಅಂತ ಕರಿತೀವಿ. ಸಿಯಾಟಿಕಾ ಅಂದರೆ ಕಂಪ್ರೆಷನ್ ಆಫ್ ಸಿಯಾಟಿಕ್ ನರ್ವ್ ಅಂತ. ಈ ಸಿಯಾಟಿಕ್ ನರ್ವ್ ಕಂಪ್ರೆಷನ್ ಆದಾಗ ಮನುಷ್ಯನಿಗೆ ಬ್ಯಾಕ್ ಪೇನ್ ಬರುತ್ತೆ, ಮತ್ತು ತೊಡೆಯ ಹಿಂಭಾಗದಲ್ಲಿ ಸೆಳೆತ ಇರುತ್ತೆ, ಮತ್ತು ಮೀನಿನ ಖಂಡದಲ್ಲಿ ನೋವು ಇರುತ್ತೆ. ಅವು ನಡಿಬೇಕಾದ್ರೆ ಹೆಜ್ಜೆನ ತುಂಬ ಪ್ರಯಾಸಪಟ್ಟು ಒಂದೊಂದೇ ಹೆಜ್ಜೆಗಳನ್ನು ಇಟ್ಟು ಇಟ್ಟು ನಡೀತಾ ಇರ್ತಾನೆ, ಅದಕ್ಕೆ ನಾವು ಸಿಯಾಟಿಕಾ ಅಂತ ಕರಿತೀವಿ. ಈ ಸಿಯಾಟಿಕನ ನಾವು ತುಂಬ ಚೆನ್ನಾಗಿ ಕಂಟ್ರೋಲಿಗೆ ತರ್ಬೋದು. ಒಂದು ಏನಾಗಿದೆ, ನಿರ್ಗುಂಡಿ ಅಂತ ಬರುತ್ತೆ, ವೈಟೆಕ್ಸಾ ನಿಗುಂಡ ಅಂತ ಕರಿತೀವಿ ನಾವು ಅದಕ್ಕೆ ನಿರ್ಗುಂಡಿ. ಆ ನಿರ್ಗುಂಡಿಯ ಕಷಾಯವನ್ನು ಮಾಡಿಕೊಂಡು ಬೆಳಗ್ಗೆ 3 ml ರಾತ್ರಿ 3 ml ಕುಡಿಯೋದ್ರಿಂದ ಸಹ ನಾವು ಈ ಸಿಯಾಟಿಕನ ಕಂಟ್ರೋಲ್ ತರ್ಬೋದು. ಇನ್ನೊಂದು ವಾಸ ಅಂತ ಕರಿತೀವಿ, ಅಡತೋಡ ವಸಿಕ ಅಂತ, ಅದನ್ನು ಅಡಸೋಗೆ ಸೊಪ್ಪು ಅಂತ ಕರಿತೀವಿ. ಈ ಅಡಸೋಗೆ ಸೊಪ್ಪನ್ನು ನಾವು ಕಷಾಯ ಮಾಡೋದ್ರಿಂದ ಬೆಳಗ್ಗೆ 3 ml ಕುಡಿಯೋದ್ರಿಂದ ಸಹ ನಾವು ಇದನ್ನು ಕಂಟ್ರೋಲಿಗೆ ತರ್ಬೋದು. ಇನ್ನೊಂದು ಮಾರ್ಕೆಟಲ್ಲಿ ಒಂದು ಯೋಗರಾಜ ಗುಗ್ಗುಲು ಅಂತ ಒಂದು ಮಾತ್ರೆ ಸಿಗುತ್ತೆ, ಅದನ್ನು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತೊಗೊಳೋದ್ರಿಂದ ಸಹ ನಾವು ಸಿಯಾಟಿಕವನ್ನು ಹತೋಟಿಗೆ ತರ್ಬೋದು. ಇನ್ನೊಂದು ಮಾರ್ಕೆಟಲ್ಲಿ ಚಂದ್ರಪ್ರಭಾವಟಿ ಅಂತ ಸಿಗುತ್ತೆ, ಅದನ್ನು ಸಹ ಬೆಳಗ್ಗೆ ಒಂದಾವರ್ತಿ, ಮಧ್ಯಾಹ್ನ ಒಂದಾವರ್ತಿ, ಮತ್ತು ರಾತ್ರಿ ಒಂದಾವರ್ತಿ ತೊಗೊಳೋದ್ರಿಂದ ಸಹ ನಾವು ಸಿಯಾಟಿಕನ ತಹಬಂದಿಗೆ ತರಬಹುದು. ಹಾಗೆ ನಾವು ಯೋಗಾಸನ ವಿಷಯಕ್ಕೆ ಬಂತು ಅಂದರೆ ಶಲಭಾಸನ ಅಂತ ಕರಿತೀವಿ. ಶಲಭ ಅಂದರೆ ಅದು ಒಂದು ಮಿಡತೆ, ಆ ಮಿಡತೆಯ ರೂಪದಲ್ಲಿ ಆಸನ ಮಾಡ್ತಕ್ಕಂಥದ್ದು. ಅದರಲ್ಲಿ ಏಕಪಾದ ಶಲಭಾಸನ, ದ್ವಿಪಾದ ಶಲಭಾಸನ ಅಂತ ಕರಿತೀವಿ. ನಾವು ಅಂಗಾತ ಮಲಗಿ ಎಡಗಾಲನ್ನು ಎತ್ತಬೇಕು, ಗದ್ದವನ್ನು ನೆಲಕ್ಕೆ ಟಚ್ಚಿ ಎಡಗಾಲನ್ನು ಎತ್ತಿ 30 ಸೆಕೆಂಡ್ಗಳ ಕಾಲ ಮೇಂಟೈನ್ ಮಾಡೋದ್ರಿಂದ ನಾವು ಸಿಯಾಟಿಕವನ್ನು ನಾವು ಹತೋಟಿಗೆ ತರಬಹುದು. ದ್ವಿಪಾದ ಶಲಭಾಸನ ಅಂತಂದರೆ ಅಂಗಾತ ಮಲಗಿ ಗದ್ದವನ್ನು ನೆಲಕ್ಕೆ ಟಚ್ ಮಾಡಿ ಎರಡೂ ಕೈಗಳಿಂದ ಎರಡೂ ತೊಡೆಗಳನ್ನು ಮೇಲಕ್ಕೆ ಎತ್ತಿ 30-60 ಸೆಕೆಂಡ್ಗಳ ಕಾಲ ಹಾಗೆ ಮೇಂಟೈನ್ ಮಾಡೋದ್ರಿಂದ ಸಹ ನಾವು ಸಿಯಾಟಿಕವನ್ನು ಹತೋಟಿಗೆ ತರಬಹುದು. ಇನ್ನೊಂದು ಭುಜಂಗಾಸನ ಅಂತ ಕರಿತೀವಿ. ಎರಡೂ ಹಸ್ತಗಳನ್ನು ಎದೆಯ ಸಮಾನಾಂತರವಾಗಿಟ್ಟು ನಮ್ಮ ನಾಭಿ ಮಟ್ಟಕ್ಕೆ ನಮ್ಮ ಶರೀರವನ್ನು ಎತ್ತುವ ಒಂದು ಪ್ರಕ್ರಿಯೆಗೆ ಭುಜಂಗಾಸನ ಅಂತ ಕರಿತೀವಿ. ಈ ಭುಜಂಗಾಸನ ಮಾಡೋದ್ರಿಂದ ನಮ್ಮ ಬೆನ್ನು ಹುರಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ ಮತ್ತು ಸಿಯಾಟಿಕ್ ನರ್ವ್ ಕಂಪ್ರೆಷನು ಸಹ ರಿಲೀಸ್ ಆಗುತ್ತೆ. ಹಾಗಾಗಿ ಸಿಯಾಟಿಕವನ್ನು ಸಹ ನಾವು ತುಂಬ ಚೆನ್ನಾಗಿ ಹತೋಟಿಗೆ ತರಬಹುದು ಭುಜಂಗಾಸನ ಮಾಡೋದ್ರಿಂದ. ಮತ್ತು ಧನುರಾಸನ, ಧನುರಾಸನ ಅಂದರೆ ನಮ್ಮ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿನ ನಮ್ಮ ಎರಡೂ ಕೈಗಳಿಂದ ಹಿಡಿದು ಎತ್ತದ್ದು ಧನುಷ್ಯನ ಆಕಾರದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಆಸನಕ್ಕೆ ಧನುರಾಸನ ಅಂತ ಕರಿತೀವಿ. ಈ ಧನುರಾಸನ ಮಾಡೋದ್ರಿಂದ ಸಹ ಸಿಯಾಟಿಕ್ ನರ್ವ್ ಸ್ಟ್ರೆಚ್ ಆಗಿ ಸಿಯಾಟಿಕನ ಹತೋಟಿಗೆ ತರಬಹುದು. ಇನ್ನೊಂದು ತ್ರಿಕೋನಾಸನ, ಎರಡೂ ಕಾಲುಗಳಿಂದ 1 ಮೀಟರ್ ದೂರ ಹಾಕಿ ಎಡ ಕೈಯಿಂದ ನಮ್ಮ ನೆಲಕ್ಕೆ ಟಚ್ ಮಾಡೋದ್ರಿಂದ ನಾವು ಸಿಯಾಟಿಕವನ್ನು ಹತೋಟಿಗೆ ತರ್ಬೋದು. ಪಾರ್ಶ್ವಕೋನಾಸನ ಅಂತ ಕರಿತೀವಿ, ಎರಡೂ ಕಾಲುಗಳನ್ನು 1 ಮೀಟರ್ ದೂರ ಹಾಕಿ ಕೈಗಳನ್ನು ಭೂಮಿಗೆ ಸಮಾನಾಂತರ ರೇಖೆಯಲ್ಲಿ ಇಟ್ಕೊಂಡು ನಿಮ್ಮ ಎಡಗಾಲನ್ನು ಲಂಜ್ ಮಾಡಿ ಎಡಗೈಯನ್ನು ಕಿವಿಗೆ ಸಮಾನಾಂತರವಾಗಿ ಇಟ್ಟು ಮಾಡ್ತಕ್ಕಂಥ ಒಂದು ಆಸನ. ಈ ಆಸನ ಮಾಡೋದ್ರಿಂದನೂ ಸಹ ನಾವು ಸಿಯಾಟಿಕವನ್ನು ಕಂಟ್ರೋಲಿಗೆ ತರ್ಬೋದು. ಈ ಶಲಭಾಸನ, ಏಕಪಾದ ಶಲಭಾಸನ, ದ್ವಿಪಾದ ಶಲಭಾಸನ, ಭುಜಂಗಾಸನ, ಧನುರಾಸನ, ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಯಾವುದೇ ಆಸನಗಳನ್ನು ಮಾಡಿದರೂ ಸಹ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡೋದ್ರಿಂದ ನಾವು ಸಿಯಾಟಿಕವನ್ನು ತುಂಬ ಚೆನ್ನಾಗಿ ಹತೋಟಿಗೆ ತರಬಹುದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.
1: ಹೆಲ್ತ್ ಅಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸೊಂಟ ನೋವು ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಅಶೋಕ್ ಎಂಎಲ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
2: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀನ್ ಅವನು ಪೇರ್ದಂತೆ ಪಯಣಿಗರು.
3: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
4: ಬದುಕು ಚಟಕಾ ಬಂಡಿ
3: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಸುದ್ದಿ ಮಿಂಚು. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕೃತಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳ 30 ಅಂದರೆ ಜೂನ್ 30 ಕಡೆಯ ದಿನವಾಗಿರುತ್ತದೆ. ವೆಬ್ಸೈಟ್ ವಿಳಾಸ ಹೀಗಿದೆ: ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಸಬ್ಮಿಷನ್ URL https://ssp.postmetric.karnataka.gov.in

www.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಬಿಎಚ್ ರಸ್ತೆ ಇವರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 0818224512 ಸಂಪರ್ಕಿಸಬಹುದಾಗಿದೆ. ಜಿಲ್ಲಾ 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಅಥವಾ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದು, ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in ನಲ್ಲಿ ಜೂನ್ 30 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ, ಶಿವಮೊಗ್ಗ, ಇವರ ದೂರವಾಣಿ ಸಂಖ್ಯೆ 0818224206, ಶಿವಮೊಗ್ಗ ವಿಸ್ತರಣಾಧಿಕಾರಿಗಳ ದೂರವಾಣಿ ಸಂಖ್ಯೆ 97319791 ಸಂಪರ್ಕಿಸಬಹುದಾಗಿದೆ. ಸುದ್ದಿ ಮಿಂಚು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾ

ಕೇಳುಗರೇ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು ದೇಸಿ ತರಕಾರಿ ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3,000-4,000 ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ ಹಾಗೂ ಸೋಲಾಪುರ ಜಿಲ್ಲೆಯ

0: ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11:00 ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದ್ರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
0: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು

0: ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:16. ಇಳಿದರೆ ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಜಯಶ್ರೀ ಅವರು ಹಾಡಿರುವ ಚಂದ್ರಶೇಖರ ಕಂಬಾರ ಅವರ ರಚನೆಯನ್ನು ಕೇಳೋಣ. ಅಗಲಿ ಇರಲಾರೆನು.

ಆಗಲಿ ಇರಲಾರೆನು ಅಂತ ಹೇಳಿ ಚಂದ್ರಶೇಖರ ಕಂಬಾರ ಅವರ ರಚನೆಗೆ ಧ್ವನಿಯಾಗಿದ್ದು ಜಯಶ್ರೀ. ಇನ್ನೀಗ ಕೇಳೋಣ ಜಿ ಎಸ್ ಶಿವರುದ್ರಪ್ಪನವರ ಕವನವನ್ನ, ಹಾಡಿದ್ದಾರೆ ಎಂ ಪ್ರಭಾಕರ್. ಬಾನು ತಾಳಿಗೆಯೊಟ್ಟಿಗೆ

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗಸಕಿ, ಹಡದರೆ ಡಿ ಕಾಶಿಬಾಯಿ ರಚನೆ ಕುವೆಂಪು.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನ ಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನ ಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಈ ಬೆಳಿಗ್ಗೆ 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ದೊಡ್ಡ ನೀರು ಕಾಗೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿದ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ತಾವು ನಿಮಗೆ ಪತ್ರವನ್ನ ಬರೀಬೇಕು. ಪತ್ರ ಬರೆಯೋದಕ್ಕೆ ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನು ಬರೀರಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರ ಮಾಡಲಾಗುತ್ತೆ. ನಿಮ್ಮ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇದಾಗಿದೆ. 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ 9481527206 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00. 11:00 ಭಾವಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ ಮೂಡಿಬರಲಿದೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ತಿಮ್ಮಮ್ಮ ಮತ್ತು ತಂಡದವರಿಂದ ಕುಟ್ಟುವ ಪದಗಳನ್ನು ಆಲಿಸುವಿರಿ. 11:55 ಆರೋಗ್ಯ ಅಡುಗೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಇದಾಗಿದ್ದು, ಇದರಲ್ಲಿ ಕರಿಬೇವಿನ ದೋಸೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೌಮ್ಯ.

0: ಅಶ್ವಥ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೀತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ.

0: ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೇ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161

0: 11 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮಿರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾವಣಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡ್ಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:45. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲ್ಲಲಿದ ಕಾರ್ಯಕ್ರಮಗಳನ್ನ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ 1979ರಲ್ಲಿ ತೆರೆ ಕಂಡಂತ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್. ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದು. ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ವಿಜಯ್. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಪ್ರದ ಹಾಗೂ ಜಯಚಿತ್ರ ಅವರ ಅಭಿನಯವಿದೆ. ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳೋಣ ಹುಲಿಯ ಹಾಲಿನ ಮೇವು ಚಿತ್ರದ ಈ ಸುಂದರ ಗೀತೆ.

0: ಚಂದ ಜೋಡಿ ಜೋಡಿ ಹಕ್ಕಿನವಾಗಿ ಬಹಳ.
1: ಪಾಯಲ್ ಪರಿಮಳ ಚಿತ್ರದ ಗೀತೆಯನ್ನು ಕೇಳಿದ್ರ ಸ್ನೇಹಿತರೆ, ಈ ಚಿತ್ರ 1980ರಲ್ಲಿ ತೆರೆ ಕಂಡಿದ್ದು ಜಿ ಉದಯಶಂಕರ್ ಅವರ ಗೀತೆ ರಚನೆಗಳು, ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದ್ದು ವಿ ಸೋಮಶೇಖರ್ ಅವರು ಚಿತ್ರವನ್ನ ನಿರ್ದೇಶನ ಮಾಡಿರ್ತಾರೆ. ಹಾಗೆಯೇ ಈ ಚಿತ್ರದಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರ ಅಭಿನಯ ಇರುತ್ತೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಈ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ದೇವರ ದುಡ್ಡು ಚಿತ್ರದ ಗೀತೆ, ಕೆಎಸ್ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ರಾಜೇಶ್, ಶ್ರೀನಾಥ್ ಹಾಗೂ ಜಯಂತಿ ಅವರು ಅಭಿನಯಿಸಿರ್ತಾರೆ. ದೇವರ ದುಡ್ಡು ಚಿತ್ರದ ಗೀತೆಯನ್ನು ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

ಗುಬ್ಬಿದ ಗಬ್ಬದ ತೋಳಕ್ಕೂರಿಂದೋಡಿ ಹಬ್ಬ ಎಂದು ಕಾಯ್ತಿರಿದು.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಪುನಃ ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 8:30 ಗಂಟೆಗೆ ಪ್ರಸಾರ ಮಾಡಲಾಗುತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: Prime Minister Modi says strong maritime capability is a deciding factor for a country's economic and strategic influence, and India is preparing for it. President Draupadi Murmu visits Kuno National Park in Madhya Pradesh, reviews progress of Project Cheetah. India to host two-day meeting of BRICS National Security Advisors in New Delhi today. National Testing Agency to commence UGC NET June 2026 examination from today. U.S. Vice President J.D. Vance says Iran talks making progress as delegations meet in Switzerland. And in men's hockey, India beat Netherlands 3-2 in the last match of FIH Pro League Rotterdam leg. And with that, we end the morning news. Have a great day.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲ್ಲಿದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:30. ಇಂಪಾದ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇಳಯರಾಜಾ.

ಕಂಡೆ ಎದೆಯಲ್ಲಿ ಕಾಣ ತಪ್ಪಿದೆ.

ಇನ್ನು ಮುಂದೆ ಕೇಳೋಣ ಪಾವನ ಗಂಗಾ ಚಿತ್ರದ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನೂ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಈ ಬಂದ ಅನುಬಂಧ ಚಿತ್ರದ ಗೀತೆಯನ್ನ. ಹಾಡಿದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರೆ ನೀವು ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳಿದ್ರೆ ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ತಾ ಕನ್ನಡ

0: ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಇನ್ನು 9:45 ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485726600 ಈ ಸಂಖ್ಯೆಗೆ ಟೈಪ್ ಮಾಡಿದ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗುಟ್ಟು.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ
4: ಕಾಯಿಲೆ ಕಸಲೆ ಮೂಲ ಯಾವನ್ನು ಹೇಳೋಕೆ ಆಗೋದಿಲ್ಲ.
5: ಇಂದಿನ ಈ ಕಾರ್ಯಕ್ರಮದಲ್ಲಿ ತೊನ್ನು ರೋಗ, ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ.
6: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸಹನಾ, ಚರ್ಮ ರೋಗ ತಜ್ಞೆ. ಇವತ್ತು ನಾನು ತೊನ್ನು ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಜೂನ್ 25 ನಾವು ವಿಶ್ವ ತೊನ್ನು ರೋಗ ದಿನ ಆಗಿ ಆಚರಿಸ್ತಾ ಇದ್ದೀವಿ. ಇದೊಂದು ತೊನ್ನು ರೋಗ ಅನ್ನೋದು ಅಥವಾ ವಿಟಿಲಿಗೋ ಅನ್ನೋದು ಒಂದು ಸಾಮಾನ್ಯವಾಗಿ ನೋಡುವಂತಹ ಚರ್ಮದ ಕಾಯಿಲೆ. ಇದು ನಾವು ಸಾಮಾನ್ಯವಾಗಿ ನೋಡಿದ್ರು ಕೂಡ ಜನರಲ್ಲಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನು ತಪ್ಪು ಪರಿಕಲ್ಪನೆಗಳೇ ಜಾಸ್ತಿ ಇದೆ. ವಿಟಿಲಿಗೋ ಒಂದು ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ದೇಹದ ಅಗೇನ್ಸ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಚರ್ಮದ ಬಣ್ಣ ಏನಿರುತ್ತೆ ಅದು ಮೆಲನಿನ್ ಅನ್ನುವ ಒಂದು ರಂಜಕದಿಂದ ನಮ್ಗೆ ಬರುವಂತದ್ದು. ಈ ಮೆಲನಿನ್ ಮೆಲನೋಸೈಟ್ಸ್ ಅನ್ನೋ ಒಂದು ಸೆಲ್ಲಿನಲ್ಲಿ ಇರುತ್ತೆ. ಸೊ ನಮ್ಮ ದೇಹವೇ ಈ ಮೆಲನೋಸೈಟ್ಸ್ ಅನ್ನೋ ಸೆಲ್ನ ಡೆಸ್ಟ್ರಾಯ್ ಮಾಡಿದಾಗ ಅವಾಗ ಮೆಲನಿನ್ ರಂಜಕ ನಮ್ಗೆ ಕಾಣೋದಿಲ್ಲ. ಆ ಜಾಗಗಳಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಸೊ ಯಾರಲ್ಲಿ ಬರಬಹುದು ಈ ತೊನ್ನು ರೋಗ ಅಥವಾ ವಿಟಿಲಿಗೋ ಅಂತ ನೋಡೋದಾದ್ರೆ, ಯಾವ ವಯಸ್ಸಿನವರಲ್ಲಾದ್ರೂ ನಾವು ಇದನ್ನ ನೋಡಬಹುದು. ಮಕ್ಕಳಲ್ಲಿ, ವಯಸ್ಕರಲ್ಲಿ, ಯುವಕರಲ್ಲಿ ಕೂಡ ನಾವು ನೋಡ್ತೀವಿ. ಸಾಮಾನ್ಯವಾಗಿ 20-30-40 ವರ್ಷದ ಜನರಲ್ಲಿ ನಾವು ನೋಡ್ತೀವಿ. ಗಂಡಸರು ಹೆಂಗಸರು ಎಲ್ಲರಲ್ಲಿ ಕೂಡ ಇದು ಕಂಡು ಬರುತ್ತೆ. ಹೆಂಗಸರು ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ಸ್ ಹತ್ರ ಬೇಗನೆ ಬರ್ತಾರೆ. ಮತ್ತೆ ಇನ್ನೊಂದು, ಇದು ಮಕ್ಕಳಲ್ಲಿ ಕೂಡ ನಾವು ಇದನ್ನ ನೋಡಬಹುದು. ನೋಡ್ಲಿಕ್ಕೆ ಹೇಗ್ ಕಾಣುತ್ತೆ ತೊನ್ನು ರೋಗ ಅಂದ್ರೆ, ಹಾಲಿನಷ್ಟು ಬಿಳಿ ಸ್ಪಷ್ಟವಾಗಿ ಇರುತ್ತದೆ. ಮುಂಚೆ ಬರುವಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಬಿಳಿ, ಸ್ವಲ್ಪ ಲೈಟ್ ಬ್ರೌನ್, ಮತ್ತೆ ಅವರ ನಾರ್ಮಲ್ ಕಲರ್. ಸೊ 3-4 ಶೇಡ್ಸ್ ಕಲರ್ ಇರುತ್ತೆ ಒಂದು ಲೀಷನ್ ಅಲ್ಲಿ. ಡೆವಲಪ್ ಆಗ್ತಾ ಆಗ್ತಾ ಅದು ಫುಲ್ ವೈಟ್ ಲೀಷನ್ ನಮ್ಗೆ ಕಾಣಿಸ್ಕೊಡುತ್ತೆ. ಸಾಮಾನ್ಯ ಜನರಲ್ಲಿ 1-2% ವಿಟಿಲಿಗೋ ಬರುವಂತ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಯಾರಿಗಾದ್ರೂ ಈ ತೊನ್ನು ರೋಗ ಇದ್ದಾಗ ಆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಂತ ಕುಟುಂಬದಲ್ಲಿ ಒಬ್ರಿಗಿದ್ರೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಬೇರೆ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ತೊನ್ನು ರೋಗ ಬರ್ಲಿಕ್ಕೆ ಅಂದ್ರೆ, ಬೇರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇರುವಂತ ಥೈರಾಯ್ಡ್ ಇರ್ಬೋದು, ಅಲೋಪೇಶಿಯಾ ಏರಿಯಾಟಾ ಇರ್ಬೋದು, ಅಥವಾ ಡಯಾಬಿಟಿಸ್, ಈ ರೋಗಗಳು ಇರೋರ್ಗೆ ತೊನ್ನು ರೋಗ ಬರುವಂತ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಮಾನಸಿಕ ಒತ್ತಡ, ಮತ್ತೆ ಕೆಲವರಲ್ಲಿ ಕೆಮಿಕಲ್ ಲ್ಯೂಕೋಡರ್ಮಾ ಅಂತ ಕರಿತೀವಿ, ಅಂದ್ರೆ ದೀರ್ಘಕಾಲದ ಕೆಮಿಕಲ್ ಎಕ್ಸ್ಪೋಜರ್ ಇಂದ ಕೂಡ ಚರ್ಮದ ಈ ಮೆಲನಿನ್ ಹಾಳಾಗಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಎಲ್ಲಿ ಬರುತ್ತೆ ಅಂದ್ರೆ, ದೇಹದ ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ, ಮುಖ, ಕೈ, ಕಾಲು, ತುಟಿ, ಜನನಾಂಗಗಳು ಎಲ್ಲಾ ಕಡೆನೂ ಬರುತ್ತದೆ. ಇವನ್ ಕೂದಲಲ್ಲಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ನಾವು ಲ್ಯೂಕೋಟ್ರಿಕಿಯಾ ಅಂತ ಕರಿತೀವಿ. ಮತ್ತೆ ಯಾಕೆ ಬರುತ್ತೆ ಈ ರೋಗ ಅಂತ ನೋಡುವಾಗ, ಮೊದಲೇ ಹೇಳಿದಾಗೆ ರೋಗ ನಿರೋಧಕ ಶಕ್ತಿಯ ವ್ಯವಸ್ಥೆ ವ್ಯತ್ಯಾಸವಾಗಿರುತ್ತೆ. ಮಾನಸಿಕ ಒತ್ತಡ, ಕೋಬ್ನರೈಸೇಷನ್ ಅಂತ ಕರಿತೀವಿ. ಈ ಆಟೋ ಇಮ್ಯೂನ್ ಡಿಸೀಸ್ ಇರೋರಲ್ಲಿ ತುರಿಸ್ಕೊಳ್ಳೋ ಅಂತ ಜಾಗದಲ್ಲಿ ಮತ್ತೆ ಮತ್ತೆ ಎಲ್ಲಿ ಗಾಯ ಆಗುತ್ತಲ್ಲ ಆ ಜಾಗಗಳಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಅದ್ರ ಜೊತೆಗೆ ಕುಟುಂಬ ಇತಿಹಾಸ ಇರೋಂತ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿ ನೋಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸ್ಕೊಂಡು ಅದು ದೊಡ್ಡ ಆಗ್ತಾ ಆಗ್ತಾ ದೊಡ್ಡ ಪ್ಯಾಚಸ್ ಆಗಿ ನಾವು ಇದನ್ನ ನೋಡ್ತೀವಿ. ಮೊದಲೇ ಸಣ್ಣ ಚುಕ್ಕಿ ಇರುವಾಗ್ಲೇ ನೀವು ಚರ್ಮ ರೋಗ ತಜ್ಞರನ್ನ ಸಂಪರ್ಕಿಸಿದ್ರೆ ಅದು ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭವಾಗಿ ನಾವು ಮಾಡಬಹುದು. ಈ ತೊನ್ನು ರೋಗದಲ್ಲಿ ಹಲವಾರು ತರದ ತೊನ್ನು ರೋಗಗಳಿದಾವೆ. ನಾವು ಸೆಗ್ಮೆಂಟಲ್, ನಾನ್ ಸೆಗ್ಮೆಂಟಲ್ ಅಂದ್ರೆ ಒಂದು ಅಥವಾ ಎರಡು ಪ್ಯಾಚ್ ಇರುತ್ತೆ ಕೆಲವರಲ್ಲಿ, ಕೆಲವರಿಗೆ ದೇಹದ ಒಂದು ಭಾಗದಲ್ಲಿ ಮಾತ್ರ ಇರುತ್ತೆ, ಕೆಲವರಿಗೆ ಎಲ್ಲಾ ಕಡೆ ಇರುತ್ತೆ. ಮ್ಯೂಕೋಸಲ್ ಅಂತ ಕರಿತೀವಿ, ಬರೀ ತುಟಿ, ಜನನಾಂಗ ಈ ಜಾಗಗಳಲ್ಲಿ ಮಾತ್ರ ಇರುತ್ತದೆ. ಇನ್ನೊಂದು ಆಕ್ರೋಫೇಷಿಯಲ್ ಅಥವಾ ಲಿಪ್ ಟಿಪ್ ಅಂತ ಕರಿತೀವಿ, ಬರೀ ತುಟಿ ಮತ್ತೆ ಕೈ ಬೆರಳುಗಳಲ್ಲಿ ಮಾತ್ರ ಇದನ್ನ ನಾವು ನೋಡ್ತೀವಿ. ಚಿಕಿತ್ಸೆ ಇದೆಯಾ ತೊನ್ನು ರೋಗಕ್ಕೆ? ಖಂಡಿತವಾಗಿಯೂ ಚಿಕಿತ್ಸೆ ಇದೆ. ಹಲವಾರು ತರವಾದಂತಹ ಕ್ರೀಮ್ಗಳು, ಟ್ಯಾಬ್ಲೆಟ್ಗಳು ಇವಾಗ ಇದಕ್ಕೆ ಲಭ್ಯವಿದೆ. ಜೊತೆಗೆ ಫೋಟೋಥೆರಪಿ ಅಂತ ಕರಿತೀವಿ, ಲೈಟ್ ಥೆರಪಿ, ಎಕ್ಸಿಮರ್ ಲೇಸರ್,

ಕೂಡ ಇದೆ. ಸ್ಟೇಬಲ್ ವಿಟಿಲಿಗೋ ಅಂದ್ರೆ ಈ ಬಿಳಿ ಮಚ್ಚೆಗಳು ಬಂದು ಒಂದು ವರ್ಷ ಆದ ನಂತರ, ಒಂದು ವರ್ಷದಲ್ಲಿ ಏನೂ ಹೊಸ ಬಿಳಿ ಮಚ್ಚೆ ಬಂದಿಲ್ಲ ಅಥವಾ ಇರುವ ಬಿಳಿ ಮಚ್ಚೆ ದೊಡ್ಡದಾಗಿಲ್ಲ ಅಂದ್ರೆ ಅದಕ್ಕೆ ನಾವು ಸ್ಟೇಬಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ಈ ತರಹದ ಪೇಷಂಟ್ಸ್ಗಳಿಗೆ ನಾವು ಸರ್ಜರಿ ಕೂಡ ಮಾಡಬಹುದು, ಮೈಕ್ರೋಪಿಗ್ಮೆಂಟೇಷನ್ ಮಾಡಬಹುದು. ಈವನ್ ಆಕ್ಟಿವ್ ಆಗಿದ್ದಾಗ ಕೂಡ ಕ್ಯಾಮೋಫ್ಲೇಜ್ ಅಂದ್ರೆ ಮೇಕಪ್ ರೀತಿಯ ಕ್ರೀಮ್ಗಳನ್ನ ಹಚ್ಚಿ ಅದು ಕಾಣಿಸ್ಕೊಳ್ದೇ ಇರೋ ತರ ಕೂಡ ಮಾಡಬಹುದು. ವಿಟಿಲಿಗೋ ಅಥವಾ ಈ ತನ್ನು ರೋಗದ ಬಗ್ಗೆ ಹಲವಾರು ಜನರಲ್ಲಿ ತಪ್ಪು ಪರಿಕಲ್ಪನೆಗಳಿರುತ್ತೆ. ಪೇಷಂಟ್ನ ಕರ್ಕೊಂಬಂದಾಗ ಅವ್ರ ಮನೆಯವರು ಮೊದಲು ಕೇಳುವಂಥದ್ದು, ಇದು ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಅಥವಾ ಇದು ಸಾಂಕ್ರಾಮಿಕ ರೋಗನ ಅಂತ, ಇಲ್ಲ ಇದು ಅವ್ರ ಜೊತೆ ಊಟ ಮಾಡೋದ್ರಿಂದ ಅಥವಾ ಅವರು ಕೈ ಕುಲ್ಕೋದ್ರಿಂದ ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಮತ್ತೆ ಮೊದಲೇ ಹೇಳಿದಾಗೆ ಅನುವಂಶೀಯವಾಗಿಯೂ ಕೂಡ ತುಂಬಾ ಬರೋದಿಲ್ಲ. ಜನಸಾಮಾನ್ಯರಲ್ಲಿ ಎಷ್ಟು ರಿಸ್ಕ್ ಇರುತ್ತೋ ಅದಕ್ಕಿಂತ ಸ್ವಲ್ಪ ಇರುತ್ತೆ. ಹಾಗಂತ ಖಂಡಿತವಾಗಿಯೂ ತೊನ್ನು ರೋಗದಿಂದ ಬಳಲುತ್ತಿರುವವರ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬಂದೇ ಬರುತ್ತೆ ಅಂತ ಆ ತರ ಬರೋದಿಲ್ಲ ಅದು. ಮತ್ತೆ ಇದು ಸ್ವಚ್ಛತೆ ಕೊರತೆ ಅಂತ ಕೆಲವರು ಹೇಳ್ತಾರೆ, ಆ ತರ ಏನು ಇದು ಹೈಜೀನ್ ಇಶ್ಯೂಸ್ ಇಂದ ಬರುವಂತ ತೊಂದರೆ ಅಲ್ಲ. ಕೆಲವರು ಹಾಲು ಮೀನು ಕೆಲವು ಹುಳಿ ಪದಾರ್ಥಗಳನ್ನ ತಿಂದಾಗ ಈ ತೊನ್ನು ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಮೊದಲು ಕೇಳುವಂತದ್ದೇನಂದ್ರೆ ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡ್ಕೊಳ್ಬೇಕಾ ಅಂತ. ಆಹಾರಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಮಕ್ಕಳಲ್ಲಿ ಅಥವಾ ಪೇಷಂಟ್ಸಲ್ಲಿ ಎಲ್ಲ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಆರೋಗ್ಯಕರವಾದಂಥ ಬ್ಯಾಲೆನ್ಸ್ ಡಯಟ್ನ ಅವರು ಫಾಲೋ ಮಾಡಬೇಕು. ಯಾವುದೇ ಪದಾರ್ಥದಿಂದ ಇದು ಒಂದು ಬರುವಂಥದ್ದಲ್ಲ. ಮತ್ತೆ ಎಲ್ಲ ಬಿಳಿ ಮಚ್ಚೆಗಳು ತೊನ್ನು ರೋಗನೇನಾ? ಇಲ್ಲ. ಚರ್ಮದಲ್ಲಿ ಬಿಳಿ ಮಚ್ಚೆ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಈಗ ನಾವು ಮಕ್ಕಳಲ್ಲಿ ನೋಡಿದ್ರೆ ಕಾಮನ್ ಆಗಿ ನೋಡೋಂಥ ಬೇರೆ ಬಿಳಿ ಮಚ್ಚೆಗಳು ಯಾವುದಂದ್ರೆ ಪಿಟ್ರಿಯಾಸಿಸ್ ಆಲ್ಬಾ ಅಂತ ಕರಿತೀವಿ. ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಈ ಚಳಿಗಾಲದ ಟೈಮಲ್ಲಿ ನೋಡ್ತೀವಿ, ಕೆನ್ನೆ ಮೇಲೆ ಬಿಳಿ ಬಿಳಿ ಪ್ಯಾಚಸ್ ಇರುತ್ತೆ. ಅದು ಒಣಗಿದ ಚರ್ಮ ಸ್ವಲ್ಪ ನೋಡಿದ್ರೆ ಅದು ಹತ್ತಿರದಿಂದ ನೋಡಿದಾಗ ಪುಡಿ ಪುಡಿ ಬಿಳಿ ಇರುತ್ತೆ ಅದರಲ್ಲಿ. ಸೊ ಇದನ್ನು ನಾವು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಕರಿತೀವಿ. ಇದು ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಡ್ರೈನೆಸ್ ಕಮ್ಮಿ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಅಥವಾ ಇನ್ನು ತುಂಬ ಸಣ್ಣ ಎಳೆ ಗೂಸ್ಗಳಲ್ಲಿ 2 ತಿಂಗಳು 5 ತಿಂಗಳು 6 ತಿಂಗಳು ಈ ಮಕ್ಕಳಲ್ಲಿ ಕುತ್ತಿಗೆ ಸಂಧಿ ಇರಬಹುದು ಅಥವಾ ಕಂಕ್ಲಿನ ಸಂಧಿಯಲ್ಲಿ ಕಣ್ಣು ಹತ್ತಿರದಲ್ಲಿ ಬಾಯಿ ಸುತ್ತದಲ್ಲಿ ಏನಾಗುತ್ತೆ ಅಂದ್ರೆ ಈ ಮಕ್ಕಳಿಗೆ ಅವರ ಬೆವರಿಂದನೇ ಅಥವಾ ಅವರ ಕಣ್ಣೀರಿಂದನೇ ಅಥವಾ ಅವ್ರು ಸುರಿಸುವಂತ ಜೆಲ್ಲು ಹರಿದಿರುವ ಜಾಗದಲ್ಲಿನೇ ನಾವು ಚರ್ಮ ಬಿಳಿ ಆಗೋದನ್ನ ನೋಡ್ತೀವಿ. ಸೊ ಫಸ್ಟ್ ಪೇರೆಂಟ್ಸ್ ಬಂದ ತಕ್ಷಣ ಕೇಳುವಂತ ಮೊದಲನೇ ಕ್ವಶನ್ ಇದು ವಿಟಿಲಿಗೋನಾ, ಇದು ತೊನ್ನು ರೋಗನಾ, ಮಗು ಇನ್ನೂ ಇಷ್ಟು ಸಣ್ಣದಿದೆ, ಇದು ಹರಡುತ್ತಾ ಜಾಸ್ತಿ ಆಗುತ್ತಾ ಅಂತ. ಇಲ್ಲ, ಈ ತರ ಸಣ್ಣ ಮಕ್ಕಳಲ್ಲಿ ಈ ತರ ತೊಡೆ ಸಂಧಿ ಕುತ್ತಿಗೆ ಸಂಧಿ ಬೆವರು ನಿಲ್ಲುವಂತ ಜಾಗಗಳಲ್ಲಿ ಏನು ಬಿಳಿ ಆಗುತ್ತೆ ಅಥವಾ ಬಾಯಿ ಸುತ್ತ ಜೊಲ್ ಸುರಿಯೋದಕ್ಕೆ ಬಿಳಿ ಆಗುತ್ತೆ, ಇದು ತೊನ್ನು ರೋಗ ಅಲ್ಲ. ಮತ್ತೆ ಮಕ್ಕಳಲ್ಲಿ ನಾವು ಪೋಸ್ಟ್ ಇನ್ಫ್ಲಮೇಟರಿ ಹೈಪೋ ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಏನೇ ಒಂದು ಸೊಳ್ಳೆ ಕಚ್ಚಿರಬಹುದು, ಅಲರ್ಜಿ ಆಗಿರ್ಬೋದು, ರ್ಯಾಶ್ ಆಗಿರ್ಬೋದು, ಇದೆಲ್ಲ ರ್ಯಾಶ್ ಹೋಗುವಾಗ ಅದು ಬಿಳಿ ಮಚ್ಚೆ ಆಗಿ ಉಳ್ಕೊಳ್ಳುತ್ತೆ. ಅದು ತಾನಾಗೆ ತಾನೇ ಕೆಲವು ದಿನಗಳಲ್ಲಿ ವಾರಗಳಲ್ಲಿ ಅಥವಾ ತಿಂಗಳಲ್ಲಿ ಅದೇ ತಾನಾಗ್ತಾನೇ ಸರಿ ಆಗುತ್ತೆ, ಕಲರ್ ವಾಪಸ್ ಬರುತ್ತೆ. ಇನ್ನೂ ಕಾಮನ್ ಆಗಿ ನೋಡುವಂಥದ್ದು ಮಕ್ಕಳಿರಬಹುದು ಅಥವಾ ದೊಡ್ಡವರು ಇರಬಹುದು, ಅದು ಪಿಟ್ರಿಯಾಸಿಸ್ ವರ್ಸಿಕಲರ್ ಅಂತ. ಇದೊಂದು ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಇದನ್ನ ನಾವು ಬೆನ್ ಮೇಲೆ ಎದೆ ಭಾಗದ ಮೇಲೆ ಕೈಗಳಲ್ಲಿ ನೋಡ್ತೀವಿ, ರೌಂಡ್ ಆಗಿರುವಂತಹ ಬಿಳಿ ಪ್ಯಾಚಸ್ಗಳನ್ನ ನೋಡ್ತೀವಿ. ಇದು ಯಾರು ಹೆಚ್ಚಾಗಿ ಬೆವರುತ್ತಾರೆ, ಬೆವರಿದ ನಂತರ ಅದೇ ಬಟ್ಟೆ ಹಾಕೊಂಡೇ ಇರ್ತಾರೆ ಒದ್ದೆ ಬಟ್ಟೆ, ಅವರಲ್ಲಿ ನೋಡ್ತೀವಿ. ಇನ್ನು ಕೆಲವರು ವಯಸ್ಕರಲ್ಲಿ ನಾವು ನೋಡುವಂಥದ್ದು ಇಡಿಯೋಪತಿಕ್ ಗಟ್ಟೆಟ್ ಹೈಪೋಮೆಲನೋಸಿಸ್ ಅಂತ. ಇದು ವಯೋಸಹಜವಾಗಿ ಬರುವಂತ ಸಣ್ಣ ಬಿಳಿ ಚುಕ್ಕಿಗಳು. ಇದು ತೊನ್ನು ರೋಗದಷ್ಟು ದೊಡ್ಡ ದೊಡ್ಡ ಪ್ಯಾಚಸ್ ಆಗಿ ಹರಡೋದಿಲ್ಲ, ತುಂಬಾನೇ ಸಣ್ಣ ಚುಕ್ಕಿಗಳಾಗಿಯೇ ಉಳ್ಕೊಂಡಿರುತ್ತೆ. ಕಾಲ್ಗಳಲ್ಲಿ ಕೈಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ಮಾಡ್ತೀವಿ. ಇನ್ನು ಕೆಲವು ಬಿಳಿ ಮಚ್ಚೆಗಳು ಬರ್ತವೆ, ಹುಟ್ಟಿನಿಂದನೇ ಬಂದಿರುವಂಥದ್ದು. ಯಾವಾಗ್ಲೂ ಮಚ್ಚೆ ಕಪ್ಪು ಬಣ್ಣದ್ದೇ ಇರಬೇಕು ಅಂತ ಇಲ್ಲ. ಸೊ ಹುಟ್ಟುವಾಗ್ಲೇನೆ ಕೆಲವು ಮಕ್ಕಳಲ್ಲಿ ಬಿಳಿ ಮಚ್ಚೆ ಕೂಡ ನಾವು ನೋಡ್ತೀವಿ. ಮಕ್ಕಳಲ್ಲಿ ಬಂದಾಗ ಸ್ಪೆಷಲಿ ಪೇರೆಂಟ್ಸ್ ಕೂಡ ಅವರು ಕುಗ್ಗದೆ ಮಕ್ಕಳಿಗೂ ಕೂಡ ಭಯ ಪಡಿಸಬಾರ್ದು, ಆತ್ಮವಿಶ್ವಾಸವನ್ನ ಕಳ್ಕೊಬಾರ್ದು. ಮತ್ತೆ ಜೊತೆ ಜೊತೆಗೆ ಪೇರೆಂಟ್ಸ್, ಟೀಚರ್ಸ್ ಅಥವಾ ಆ ಪೇಷಂಟ್ಸ್ ವರ್ಕ್ ಮಾಡೋ ಜಾಗದಲ್ಲಿರೋ ಬೇರೆ ಸ್ನೇಹಿತರು ಅವರ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಆತ್ಮವಿಶ್ವಾಸ ಕಮ್ಮಿ ಆಗಿರುವಂತಹ ಹಲವಾರು ಉದಾಹರಣೆಗಳನ್ನ ನಾವು ಇದರಲ್ಲಿ ನೋಡ್ತೀವಿ. ಸೊ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಯಾವುದೇ ಡೌಟ್ ಇದ್ರು ಫಸ್ಟ್ ಚರ್ಮರೋಗ ತಜ್ಞರನ್ನ ನೀವು ಕನ್ಸಲ್ಟ್ ಮಾಡಬೇಕು. ಅವಾಗ ಅಷ್ಟೇ ನಾವು ನೋಡಿ ಇದು ವಿಟಿಲಿಗೋ ಹೌದಾ ಅಥವಾ ಬೇರೆ ರೋಗನ ಅಂತ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಟ್ರೀಟ್ಮೆಂಟ್ ಕೂಡ ಒಂದು ಎರಡು ಪ್ಯಾಚ್ ಇದ್ದಾಗ, ಪ್ರಾರಂಭದಲ್ಲಿ ನೀವು ಚಿಕಿತ್ಸೆ ಪಡೆದಾಗ ಪೂರ್ತಿಯಾಗಿ ಗುಣಮುಖರಾಗುವಂತಹ ಫುಲ್ ಚಾನ್ಸಸ್ ಇರುತ್ತೆ. ಅಂಡ್ ಟ್ರೀಟ್ಮೆಂಟ್ ಕೂಡ ಬರೀ ಕ್ರೀಮ್ಸ್ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿನೇ ನಾವು ಮಾಡಬಹುದು. ಮೈ ಪೂರ್ತಿ ಅಥವಾ ತುಂಬಾ ಪ್ಯಾಚಸ್ ಬಂದಾಗ ಟ್ರೀಟ್ಮೆಂಟ್ ಡ್ಯೂರೇಷನ್ ಕೂಡ ಜಾಸ್ತಿ ಆಗುತ್ತೆ. ನಾವು ಯಾವುದೇ ಕ್ರೀಮ್ಸ್, ಟ್ಯಾಬ್ಲೆಟ್ಸ್, ಲೇಸರ್ಸ್ ಏನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಚರ್ಮದ ಬಣ್ಣ ಬರಲಿಕ್ಕೆ ಒಂದು 4 ರಿಂದ 6 ತಿಂಗಳು, ಎಷ್ಟೊಂದು ಸತಿ ಒಂದು ವರ್ಷ ಕೂಡ ತಗೊಳ್ಳುತ್ತೆ. ಸೊ ಒಂದು ನೀವು ಕ್ರೀಮ್ ಹಚ್ಚಿದ ತಕ್ಷಣ ಒಂದು ವಾರದಲ್ಲಿ 10 ದಿನದಲ್ಲಿ ಚರ್ಮದ ಬಣ್ಣ ವಾಪಸ್ ಬರಲಿಲ್ಲ, ಕಮ್ಮಿ ಆಗ್ಲಿಲ್ಲ ಅಂತ ನೀವು ಹತಾಶರಾಗಬಾರ್ದು. ಕರೆಕ್ಟ್ ಆಗಿ ಡಾಕ್ಟರ್ ಹೇಳಿರೋದನ್ನ ಫಾಲೋ ಮಾಡಬೇಕು, ಅವಾಗಷ್ಟೇ ಅದು ನಿಮಗೆ ಪೂರ್ತಿ ಗುಣಮುಖರಾಗಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಂದು ಆಕ್ಯುಪೇಷನಲ್ ಅಥವಾ ಕೆಮಿಕಲ್ ಲ್ಯೂಕೋಡರ್ಮಾ ಅಂತ ಏನ್ ಮೊದಲೇ ಹೇಳಿದ್ನಲ್ಲ, ಇದು ದೀರ್ಘಕಾಲ

0: ಕೆಮಿಕಲ್ ಕಾಂಟ್ಯಾಕ್ಟ್ ಇಂದ ಬರುವಂತದ್ದು. ಯಾವ ಕೆಲಸದವ್ರಿಗೆ ಇದು ಬರುತ್ತೆ ಅಂದ್ರೆ ರಬ್ಬರ್ ಇಂಡಸ್ಟ್ರೀಸ್, ಗ್ಲೌಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂತವ್ರು, ಅಡೆಸಿವ್ ಗ್ಲೂಸ್, ಮೋನೋಬೆನ್ಸೈಲ್ ಈಥರ್ ಆಫ್ ಹೈಡ್ರೋಕ್ವಿನೋನ್ ಅಂತ ಕರಿತೀವಿ, ಪಿಪಿಡಿಸ್, ಇಂತಹ ಕೆಮಿಕಲ್, ಅಜೋಡೈಸ್, ಇದನ್ನೆಲ್ಲ ತುಂಬಾ ವರ್ಷಗಟ್ಟಲೆಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ಚರ್ಮಗಳು ಬಿಳಿಯಾಗುವಂತ ಸಾಧ್ಯತೆ ಇರುತ್ತೆ. ಇದು ಮತ್ತೆ ವಿಟಿಲಿಗೋಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ನೋಡ್ಲಿಕ್ಕೆ ಎರಡೂ ಒಂದೇ ತರ ಕಾಣಿಸ್ಕೊಳ್ಳುತ್ತೆ. ಈ ಬಿಳಿ ಮಚ್ಚೆಗಳು ಅಥವಾ ವಿಟಿಲಿಗೋಗೆ ತುಂಬಾ ಜನ ಮನೆ ಮದ್ದನ್ನ ಉಪಯೋಗಿಸ್ತಾರೆ. ಮನೆ ಮದ್ದು ಉಪಯೋಗಿಸಿದಾಗ ಏನಾಗುತ್ತೆ, ಅರಿಶಿನ ಪುಡಿ ಅಥವಾ ಕೆಲವು ಗಿಡಮೂಲಿಕೆಗಳನ್ನ ಹಚ್ಚಿದಾಗ ಆ ಜಾಗಗಳಲ್ಲಿ ಅಲರ್ಜಿ ಆಗಿ ಕೆಂಪಾಗಿ ಮತ್ತೆ ಕೋಬ್ನರೈಸೇಷನ್ ಅಂತ ಕರಿತೀವಿ, ಎಲ್ಲಿ ಹೆಚ್ಚು ಗಾಯ ಆಗುತ್ತೋ, ಎಲ್ಲಿ ಪೆಟ್ಟು ಬೀಳುತ್ತೋ ಈ ವಿಟಿಲಿಗೋ ಇರೋರ್ಗೆ, ಅಲ್ಲಿ ಹೊಸ ಹೊಸ ಬಿಳಿ ಮಚ್ಚೆಗಳು ಕಂಡು ಬರುತ್ತೆ. ಸೊ ಒಂದು 7 ವರ್ಷದ ಮಗುಗೆ ಈ ತರ ಬಿಳಿ ಮಚ್ಚೆ ಇತ್ತು, ಅದನ್ನ ಅಕ್ಕಪಕ್ಕ ಮನೆಯವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲವು ಗಿಡಮೂಲಿಕೆಗಳನ್ನ ಮೈ ತುಂಬಾ ಹಚ್ಚಿ ಬಿಸಿಲಲ್ಲಿ ನಿಲ್ಲಿಸಿ ಮಾಡಿದಾಗ ಏನಾಗಿತ್ತು, ಮಗುಗೆ ಪೂರ್ತಿ ಮೈ ಪೂರ್ತಿ ಅಲರ್ಜಿ ಆಗಿ ಈ ತೊನ್ನು ರೋಗ ಏನಿರುತ್ತೆ ಅದಿನ್ನೂ ಜಾಸ್ತಿ ಆಗಿತ್ತು. ಸೊ ಈ ತರದ ಮನೆ ಮದ್ದುಗಳನ್ನ ದಯವಿಟ್ಟು ಉಪಯೋಗಿಸ್ಬೇಡಿ. ತಕ್ಷಣವೇ 1-2 ಸಣ್ಣ ಪ್ಯಾಚ್ ಇದ್ದಾಗ್ಲೇ ಡಾಕ್ಟರ್ ಹತ್ರ ಕರ್ಕೊಂಬನ್ನಿ. ತುಂಬಾನೇ ಸಿಂಪಲ್ ಆದಂತ ಕ್ರೀಮ್ಸ್ ಅಲ್ಲಿ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿ ಇದನ್ನ ನಾವು ಗುಣಪಡಿಸಬಹುದು. ಅದು ಒಂದ್ಸತಿ ಮೈ ಪೂರ್ತಿ ಅಥವಾ ದೇಹ ಪೂರ್ತಿ ಹರಡಿದಾಗ ಅವಾಗ ನಮಗೂ ಕೂಡ ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ ಏನ್ ಕರಿತೀವಿ, ತಿಂಗಳುಗಳು ಅಥವಾ ವರ್ಷಗಟ್ಟಲೆ ಬೇಕಾಗುತ್ತೆ. ಮತ್ತೆ ಪೂರ್ತಿ ಬಣ್ಣ ಬರುವಂತದ್ದು ಅವಾಗ ನಿಮಗೆ ತುಂಬಾ ಡಿಲೇ ಆಗುತ್ತೆ, ಎಷ್ಟೊಂದ್ಸತಿ ಪೂರ್ತಿ ಬಣ್ಣ ಬರ್ದೇನೆ ಇರಬಹುದು. ಸೊ ಯಾವುದೇ ಕ್ರೀಮ್ಸ್ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಓವರ್ ದ ಕೌಂಟರ್ ಈ ತರಹದ ಕ್ರೀಮ್ಸ್ ಗಳನ್ನ ಖಂಡಿತವಾಗಿಯೂ ಉಪಯೋಗಿಸಬೇಡಿ. ವಿಟಿಲಿಗೋ ದೇಹದ ಚರ್ಮದ ಮೇಲೆ ಕಾಣಿಸುವಂತಹ ಸಾಮಾನ್ಯವಾದ ಸಮಸ್ಯೆ ಆದ್ರೂ ಕೂಡ ಅನೇಕರಲ್ಲಿ ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ. ಸೊ ಮುಖದಲ್ಲಿ ಕೈ ಕಾಲು ಅಥವಾ ಹೊರಗಡೆ ಕಾಣಿಸುವಂತ ಜಾಗಗಳಲ್ಲಿ ತುಟಿ ಇಂಥ ಜಾಗಗಳಲ್ಲಿ ಬಂದಾಗ ಹಲವಾರು ಪೇಷಂಟ್ಸ್ದು ಆತ್ಮವಿಶ್ವಾಸ ಕಳೆದುಕೊಂಡು ಬಿಡ್ತಾರೆ. ಜನ ಏನ್ ಹೇಳ್ತಾರೆ, ನನ್ನನ್ನ ಸಾಮಾನ್ಯವಾಗಿ ನೋಡ್ತಾರೋ ಇಲ್ವೋ, ನನ್ನ ಜೊತೆ ಅವರು ಬೆರೀತಾರೋ ಇಲ್ವೋ, ಅಥವಾ ಮಕ್ಕಳಲ್ಲಿ ಶಾಲೆ ಕಾಲೇಜ್ಗಳಲ್ಲಿ ಕೂಡ ಸ್ನೇಹಿತರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನನ್ನನ್ನ ಬೇರೆ ಇಡ್ತಾರೆ ಅನ್ನೋಂತ ಒಂದು ತುಂಬಾನೇ ಅವ್ರಿಗೆ ಆಂಗ್ಸೈಟಿ ಇರುತ್ತೆ ಪೇಷಂಟ್ಸ್ಗೆ. ಸೊ ಮದುವೆ ಇರಬಹುದು, ಉದ್ಯೋಗದ ವಿಷಯದಲ್ಲಿ ಇರ್ಬೋದು, ಅಥವಾ ಬೇರೆ ಸೋಷಿಯಲ್ ಲೈಫ್ ಅಲ್ಲಿ ಕೂಡ ಅವರು ಸಪರೇಟ್ ಆಗಿರ್ತಾರೆ, ತುಂಬಾನೇ ಐಸೋಲೇಟೆಡ್ ಇರ್ತಾರೆ. ಸೊ ಈ ಟ್ರೀಟ್ಮೆಂಟ್ಸ್ ನ ಜೊತೆ ಜೊತೆಗೆ ಮನೇಲಿರುವಂತಹ ಸದಸ್ಯರು ಫ್ರೆಂಡ್ಸ್ ಕೂಡ ಅವರನ್ನ ಸಾಮಾನ್ಯವಾಗಿ ನೋಡಬೇಕು, ಅವರನ್ನ ಹುರಿದುಂಬಿಸಬೇಕು. ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಕೂಡ ಜೊತೆಗೆ ಅವರನ್ನ ನೀವು ನಾರ್ಮಲ್ ಆಗಿನೇ ಟ್ರೀಟ್ ಮಾಡಬೇಕು. ಅವ್ರಿಗೆ ಏನೋ ತೊಂದರೆ ಆಗಿದೆ ಅನ್ನೋ ತರ ನೋಡಿದಾಗ ಅವ್ರು ಇನ್ನೂ ಆತ್ಮವಿಶ್ವಾಸವನ್ನ ಕಳ್ಕೊಂತಾರೆ. ಈ ವಿಟಿಲಿಗೋ ಅಥವಾ ತೊನ್ನು ರೋಗ ಇರುವಂತವ್ರು ನಾರ್ಮಲ್ ಲೈಫ್ನೇ ಅವರು ಲೀಡ್ ಮಾಡಬಹುದು. ನೀವು ಎಲ್ಲಾದ್ರೂ ಇಂಥ ಪೇಷಂಟ್ಸ್ ನೋಡಿದಾಗ ಅವ್ರನ್ನ ಸ್ಟೇರ್ ಮಾಡೋದು, ಮತ್ತೆ ಮತ್ತೆ ನೋಡೋದು ಅಥವಾ ತುಂಬಾ ಪ್ರಶ್ನೆಗಳನ್ನ ಕೇಳೋದು ಇಂತಹದನ್ನ ಅವಾಯ್ಡ್ ಮಾಡಬೇಕು. ಅವರು ನಮ್ಮಂತೆ ನಾರ್ಮಲ್ ಅಂತ ಅವ್ರನ್ನ ಟ್ರೀಟ್ ಮಾಡಬೇಕು. ಅವಾಗ ಅವ್ರಿಗೂ ಕೂಡ ಸೊಸೈಟಿಯಲ್ಲಿ ಬಂದು ವರ್ಕ್ ಮಾಡ್ಲಿಕ್ಕೆ ಅಥವಾ ಎಲ್ಲರ ಜೊತೆ ಬೆರೀಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಅಕ್ಸೆಪ್ಟೆನ್ಸ್, ಕೈಂಡ್ನೆಸ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಸೊ ಕೊನೆಯದಾಗಿ ಹೇಳೋದಾದ್ರೆ ವಿಟಿಲಿಗೋ ಅಥವಾ ತೊನ್ನು ರೋಗ ಒಂದು ಸಾಮಾನ್ಯವಾಗಿ ಕಾಣುವಂತ ಒಂದು ಚರ್ಮದ ಕಾಯಿಲೆ, ಇದು ಸೋಂಕಲ್ಲ, ಇದಕ್ಕೆ ಖಂಡಿತವಾಗಿಯೂ ಚಿಕಿತ್ಸೆ ಇದೆ, ಪೂರ್ತಿ ಗುಣಮುಖರ ಆಗಬಹುದು ಅಂಡ್ ಸಾಮಾನ್ಯ ಜೀವನನೇ ಈ ಪೇಷಂಟ್ಸ್ ನಡೆಸಬಹುದು. ಇದರ ಬಗ್ಗೆ ಜಾಗೃತಿ ಬೆಳೆಸೋಣ. ನನಗೆ ಈ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಮತ್ತು IMA ಶಿವಮೊಗ್ಗಕ್ಕೆ ನನ್ನ ಧನ್ಯವಾದಗಳು.
1: ಇದುವರೆಗೆ ತೊನ್ನು ರೋಗ ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ ಕೇಳಿದಿರಿ.
2: IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಕೆಳಗಡೆ ಈ ಬೆಳಿಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ತಿಮ್ಮಮ್ಮ ಮತ್ತು

0: ತಂಡದವರಿಂದ ಕುಟ್ಟುವ ಪದವನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡುಗೆ ಕರಿಬೇವಿನ ದೋಸೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೆ 9:30.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀನ್ ಅವನು ಪೇರ್ದಂತೆ ಪಯಣಿಗರು.
4: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
5: ಬದುಕು ಜಟಕ ಬಂಡಿ
4: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಕೇಳಿದ್ರೆ 9:45 ಇವಳಿಗೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಕಡೆಯವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ ಮೂಡಿ ಬರಲಿದೆ. ಈ ಮಧ್ಯಾಹ್ನ 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವದ ಬಾನುಲಿ ವರದಿ ಕೇಳಲಿದ್ದೀರಿ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ರಾತ್ರಿ 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂತೂರ್ ವಾದನ ಕೇಳಲಿದ್ದೀರಿ ಶ್ರೀಧರ್ ಹೆಗಡೆಯವರಿಂದ. ರಾತ್ರಿ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಬೆಳಗ್ಗೆ ಬೆಳಗ್ಗೆ 9:30 ಗಂಟೆಗೆ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ದೊಡ್ಡ ನೀರು ಕಾಗೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀನಿಧಿ ಆರ್ಕೆ. 9:45ಕ್ಕೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದರೆ ತಾವು ಕೂಡ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ನಮ್ಮ ನಿಲಯಕ್ಕೆ ಪತ್ರದ ಮೂಲಕ ಬರೆದು ಕಳಿಸಬಹುದು. ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನ ಬರೆಯುವ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:45ಕ್ಕೆ ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಬಹುದು. ನಿಮ್ಮ ಮೆಚ್ಚಿನ

ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇದಾಗಿರುತ್ತೆ. ಪತ್ರ ಬರೆಯೋದಕ್ಕೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನು ಬರೆದು ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗಿದೆ 9:05. ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು.

ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೂ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ಕೇಳಿದರೆ ದಿನದ ವಿಶೇಷತೆಯೊಂದಿಗೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ ಪೈಲ್ವಾನ್ ಚಿತ್ರದ ಒಂದು ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅರ್ಜುನ್ ಜನ್ಯ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ. ಕೇಳೋಣ ಪೈಲ್ವಾನ್ ಚಿತ್ರದ ಈ ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಮಯ ಆಗಿದೆ 9:10. ಕೇಳಿದರೆ ಇವತ್ತು ಜೂನ್ 22. ಇವತ್ತಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಇವತ್ತು ವಿಶ್ವ ಮಳೆಕಾಡುಗಳ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಂತೆ. ಮಳೆಕಾಡುಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದು, ಹಾಗೆಯೇ ಅವುಗಳನ್ನ ರಕ್ಷಣೆ ಮಾಡೋದು, ರಕ್ಷಿಸುವ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಲು ಜೂನ್ 22ರಂದು ವಿಶ್ವ ಮಳೆಕಾಡುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಮರ ಕಡಿಯೋದು, ಗಣಿಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಂದಾಗಿ ಮಳೆಕಾಡುಗಳ ನಾಶಕ್ಕೆ ಪ್ರಮುಖ ಕಾರಣಗಳು ಇವಾಗಿರುತ್ತೆ. ಇದನ್ನು ತಡೆಯುವ ಒಂದು ಉದ್ದೇಶದಿಂದ ಮಳೆಕಾಡುಗಳ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಮೊದಲ ವಿಶ್ವ ಮಳೆಕಾಡುಗಳ ದಿನವನ್ನು 2017ರ ಜೂನ್ 22ರಂದು ಆಚರಣೆ ಮಾಡಲಾಯಿತು. ಅಮೆಜಾನ್ನಲ್ಲಿ ಸಮುದಾಯ ಆಧಾರಿತ ಯೋಜನೆಗಳ ಮೂಲಕ ಉಷ್ಣವಲಯದ ಮಳೆಕಾಡುಗಳನ್ನು ರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲಿಕ್ಕೆ ಇದು ಶ್ರಮಿಸ್ತಾ ಇದೆ. ಇವತ್ತು ವಿಶ್ವ ಮಳೆಕಾಡುಗಳ ದಿನ. ಈಗಾಗಲೇ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಜೂನ್ ತಿಂಗಳು ಬಂದು 20ನೇ ತಾರೀಕು ಆದ್ರೂ ಕೂಡ ಇನ್ನೂ ಮಳೆ ಪ್ರಾರಂಭ ಆಗಿಲ್ಲ ಸರಿಯಾಗಿ. ಅದರಲ್ಲೂ ಮಲೆನಾಡಾದಂತ ಈ ಶಿವಮೊಗ್ಗದಲ್ಲೂ ಕೂಡ ಇನ್ನೂ ಮಳೆ ಪ್ರಾರಂಭ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಮಳೆಕಾಡುಗಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಈ ಒಂದು ಮಾಹಿತಿಯೊಂದಿಗೆ ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಲತಾ ಮಂಗೇಶ್ಕರ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರ ಸ್ವರದಲ್ಲಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆಯನ್ನ, ಆನಂದ್ ಬಕ್ಷಿಯವರ ಸಾಹಿತ್ಯ, ಹಾಗೆಯೇ ಜಯಂತ್ ಲಲಿತ್ ಅವರ ಸಂಗೀತ ನಿರ್ದೇಶನದಲ್ಲಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಈ ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ ಮಿಕ್ಸ್ ಮೆಲೋಡಿಯಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗಾಗಿ ಈಗ ಮೂಡಿ ಬರ್ತಾ ಇದೆ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೆಳಗಡೆ ಇವತ್ತಿನ ವಿಶೇಷತೆ ಅಂತ ನೋಡೋದಾದ್ರೆ, ಜೂನ್ 22, 1932 ಜನಿಸಿದಂತ ವಿಶಿಷ್ಟವಾದ ಕಂಠವನ್ನ ಹೊಂದಿದಂತ, ಹೆಚ್ಚಾಗಿ ಹಿಂದಿ ಚಿತ್ರರಂಗದಲ್ಲಿ ಇವರು ಅಭಿನಯಿಸಿರ್ತಾರೆ. ಹಾಗೆಯೇ ಹಿಂದಿ ಅಲ್ಲದೆ ತೆಲುಗು ಹಾಗೂ ಕನ್ನಡ ಭಾಷೆಗಳಲ್ಲಿ, ಹಾಗೆಯೇ ಇಂಗ್ಲಿಷ್ನಲ್ಲಿಯೂ ಕೂಡ ಇವರು ಅಭಿನಯವನ್ನ ಮಾಡಿದ್ದಾರೆ. ಖಳನಟರಾಗಿ ಇವರು ಪ್ರಮುಖರು ಅಂತಾನೆ ಹೇಳ್ಬೋದು. ಖಳನಟರಾಗಿ ಪ್ರಸಿದ್ಧರಾದಂಥವರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಅವರೇ ಅಂಬರೀಶ್ ಪುರಿ. ಅಂಬರೀಶ್ ಪುರಿ ಅವರ ಜನ್ಮದಿನ ಇವತ್ತು, ಜೂನ್ 22, 1932 ಪಂಜಾಬ್ನಲ್ಲಿ ಇವರು ಜನಿಸ್ತಾರೆ. ವಿಶಿಷ್ಟವಾದ ಧ್ವನಿಯನ್ನ ಹೊಂದಿದಂಥವರು, ಹಿಂದಿ ಕನ್ನಡ ಹಾಗೂ ತೆಲುಗು ಇಂಗ್ಲಿಷ್ ಭಾಷೆಗಳಲ್ಲಿ ಅಭಿನಯಿಸಿರ್ತಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅಂಬರೀಶ್ ಪುರಿ ಅವರು. ಹಾಗೆಯೇ ಅವರು ಹಲವಾರು ಕಲಾತ್ಮಕ ಚಿತ್ರಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಶ್ಯಾಮ್ ಬೆನಗಲ್ ಅವರ ಚಿತ್ರಗಳಿರ್ಬೋದು. ಹಾಗೆಯೇ ಹೆಚ್ಚಾಗಿ ಇವರು ಖಳನಟರಾಗಿ ನಮ್ಮ ಕಣ್ಮುಂದೆ ಕಾಣಿಸ್ತಾರೆ. ಅಂಬರೀಶ್ ಪುರಿ ಅಂದ ಕೂಡಲೇ ನಮಗೆ ನೆನಪಾಗೋ ಒಂದು ವಾಕ್ಯ ಅಂತಂದ್ರೆ, ಒಂದು ಡೈಲಾಗ್ ಅಂತ ಅಂದ್ರೆ, ಅದು ಮೂಗೆಂಬು ಖುಷ್ ಹೂವ. ಹೌದಲ್ಲ, ಮಿಸ್ಟರ್ ಇಂಡಿಯಾ ಚಿತ್ರದಲ್ಲಿ ಇದ್ದಂತ ಒಂದು ಡೈಲಾಗು ಮೂಗೆಂಬು ಖುಷ್ ಹೂವ ಅಂತಂದ್ರೆ ಅಂಬರೀಶ್ ಪುರಿ ಅವರ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗೇನೆ ಕನ್ನಡದಲ್ಲಿ ಇವರು ನಟಿಸಿದಂತ ಚಿತ್ರ ಅಂತಂದ್ರೆ ಭರ್ಜರಿ ಬೇಟೆ, ಹಾಗೇನೆ ಪುಟಾಣಿ, ಏಜೆಂಟ್ 1-2-3, ಇನ್ನು ಕೆಲವು ಚಿತ್ರಗಳಲ್ಲಿ ಇವರು ಕೂಡ ನಟನೆ ಮಾಡಿದ್ದಾರೆ. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಗದರ್ ಏಕ್ ಪ್ರೇಮ್ ಕಹಾನಿ, ವಿಧಾತಾ, ಶಕ್ತಿ, ಹೀರೋ ಮೇರಿ ಜಂಗ್, ಶಹನ್ಶಾ, ರಾಮ್ ಲಖನ್, ತ್ರಿದೇವ್, ಹಾಗೇನೆ ಅವರ ಅತ್ಯಂತ ಪ್ರಸಿದ್ಧ ಪಾತ್ರಗಳಲ್ಲಿ ಇವರು ಅಭಿನಯಿಸಿರ್ತಾರೆ. ಕಾಲಾಪಾನಿ, ಜೀತ್, ನಾಯಕ್ ದಿ ರಿಯಲ್ ಹೀರೋ, ಹಾಗೆಯೇ ತೆಲುಗು ಚಿತ್ರ ಕೊಂಡವಿಟಿ ಡೊಂಗ, ಜಗದೇಕ ವಿರುಡು, ಅತಿಲೋಕ ಸುಂದರಿ, ಮಿಸ್ಟರ್ ಇಂಡಿಯಾ, ಹಾಗೆಯೇ ತಮಿಳಿನ ಚಾಚಿ 420 ಚಿತ್ರದಲ್ಲಿ ಕಮಲ್ ಹಾಸನ್ ಅವರ ಎದುರಾಗಿ ಇವರು ಅಭಿನಯ ಮಾಡಿರ್ತಾರೆ. ಶ್ಯಾಮ್ ಬೆನಗಲ್ ಹಾಗೂ ಗೋವಿಂದ್ ನಿಹಲಾನಿ ಅವರ ಚಿತ್ರಗಳಲ್ಲಿ ಕಲಾತ್ಮಕ ಪಾತ್ರಗಳಲ್ಲಿ ಕೂಡ ಅಭಿನಯಿಸಿದಂಥವರು ಅಂಬರೀಶ್ ಪುರಿ ಅವರು. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದೆ. ಹಲವಾರು ಬಾರಿ ಅತ್ಯುತ್ತಮ ಖಳನಟ ಪಾತ್ರಕ್ಕೆ, ಹಾಗೆಯೇ ಅತ್ಯುತ್ತಮ ಪೋಷಕ ನಟನ ಪಾತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅಂಬರೀಶ್ ಪುರಿ ಅವರು. ಇಂದು ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಒಂದು ಚಿತ್ರಗಳು ನಮ್ಮ ಬಳಿಯೇ. ನಾವು ಅವರನ್ನು ನೆನಪು ಮಾಡ್ಕೊಳ್ತಾ ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಅಂಬರೀಶ್ ಪುರಿ ಅವರ ಜನ್ಮದಿನ, ಅವರದೇ ಅಭಿನಯದ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆ.

ಏನ ಕೇಳಿದ್ರಿ? ಇನ್ನು ಮುಂದೆ ಕೇಳೋಣ. ಪಟಾಕಿ ಚಿತ್ರದ ಗೀತೆಯನ್ನ ಹಾಡಿದರೆ ಸಂತೋಷ್ ವೆಂಕಿ ಹಾಗೂ ಸಂಗಡಿಗರು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ.

ಮ್ಯಾಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೇಳಿದರೆ ಇವತ್ತಿನ ಮತ್ತೊಂದು ವಿಶೇಷತೆ ಅಂತಂದ್ರೆ ಜೂನ್ 22, 1974 ಜನಿಸಿದಂತ ಜೋಸೆಫ್ ವಿಜಯ್ ಅವರ ಜನ್ಮದಿನ. ಜೋಸೆಫ್ ವಿಜಯ್ ಅಂತ ಕೂಡಲೇ ಗೊತ್ತಾಯ್ತಲ್ವಾ ಯಾರು ಅಂತ? ಹೌದು, ತಮಿಳುನಾಡಿನ ಈವಾಗಿನ ಮುಖ್ಯಮಂತ್ರಿಗಳು ಚಂದ್ರಶೇಖರ್ ಜೋಸೆಫ್ ವಿಜಯ್ ಅನ್ನೋದು ಇವರ ಪೂರ್ಣ ಹೆಸರು. ಇವರು ಹೆಚ್ಚಾಗಿ ತಮಿಳು ಚಿತ್ರರಂಗದಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಪ್ರಸ್ತುತ ಮುಖ್ಯಮಂತ್ರಿಗಳಾಗಿದ್ದಾರೆ. ಸ್ಟಾರ್ ಇಂಡಿಯಾದಿಂದ 8 ವಿಜಯ್ ಪ್ರಶಸ್ತಿಗಳು, ತಮಿಳುನಾಡು ಸರ್ಕಾರದಿಂದ 3 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಹಾಗೆಯೇ SIIMA ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಅವರ ಚಿತ್ರಗಳಿಗೆ ಪ್ಯಾನ್ ಇಂಡಿಯಾ ಬೇಡಿಕೆ ಕೂಡ ಇದ್ದು, ಹಿಂದಿ ಚಿತ್ರರಂಗದಲ್ಲಿ ಕೂಡ ಇವರು ಬೇಡಿಕೆಯ ನಟ ಅಂತ ಕೂಡ ಕರೆಸ್ಕೊಂಡಿದ್ದಾರೆ ವಿಜಯ್ ಅವರು. ಇವತ್ತು ಚಂದ್ರಶೇಖರ್ ಜೋಸೆಫ್ ವಿಜಯ್ ಅವರ ಜನ್ಮದಿನ. ಅವರ ಜನ್ಮದಿನಕ್ಕೆ ಆಕಾಶವಾಣಿ ಭದ್ರಾವತಿ ಪರವಾಗಿ, ಹಾಗೆಯೇ ನಮ್ಮೆಲ್ಲ ಕೇಳುಗರ ಪರವಾಗಿ ಶುಭಾಶಯಗಳನ್ನು ನಾವು ಕೂಡ ಕೋರ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಕುಮಾರ್ ಸಾನು ಅವರ ಕಂಠದಲ್ಲಿ ಫೂಲ್ ಔರ್ ಕಾಂಟಾ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಸಮೀರ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ನದೀಮ್ ಶ್ರವಣ್. ಇದೀಗ ಮಿಕ್ಸ್ ಮೆಲೋ

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗಿದೆ 9:30. ಇನ್ನೀಗ ಕಾರ್ಯಕ್ರಮ ಪಕ್ಷಿ ಪ್ರಪಂಚ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳುವಾಗ ಒಂದು ಅಪರೂಪದ ವಿಶೇಷವಾದ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹೊಲೆಯ ಬದಿಯಲ್ಲಿ, ಹಳ್ಳಗಳ ದಂಡೆಯಲ್ಲಿ ಅಥವಾ ನಾಲೆಗಳ ದಂಡೆಗಳಲ್ಲಿ ಓಡಾಡುವಾಗ ಸಾಧಾರಣವಾಗಿ ಕಾಣುವಂತಹ ಭಾರತದ ಎಲ್ಲ ಭಾಗಗಳಲ್ಲೂ ಹೆಚ್ಚಾಗಿ ಕಂಡುಬರುವ ಪಕ್ಷಿಯೇ ದೊಡ್ಡ ನೀರು ಕಾಗೆ ಅಥವಾ ಗ್ರೇಟ್ ಕಾರ್ಮೊರೆಂಟ್. ಈ ದೊಡ್ಡ ನೀರು ಕಾಗೆ ಅಥವಾ ಗ್ರೇಟ್ ಕಾರ್ಮೊರೆಂಟ್ ಅನ್ನುವ ಪಕ್ಷಿಯನ್ನ ನೀವು ನೋಡೋದು ತುಂಬಾ ಸುಲಭ. ಹೊಳೆಗಳ ಬಂಡೆಗಳ ಮೇಲೆ ಅಥವಾ ಹೊಳೆಗಳ ಮಧ್ಯಭಾಗದಲ್ಲಿರುವಂತಹ ದೊಡ್ಡ ದೊಡ್ಡ ಮರದ ಟೊಂಗೆಗಳ ಮೇಲೆ ಕುಳಿತು ತಮ್ಮ ರೆಕ್ಕೆಗಳನ್ನ ಒಣಗಿಸ್ಕೊಡ್ತಾ ಕೂತಿರೋದನ್ನ ನೀವೆಲ್ಲ ಕಾಣಬಹುದು. ನೋಡೋದಕ್ಕೆ ಕಾಗೆಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಹದ್ದಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ, ಬಾಲದ ಪುಕ್ಕಗಳ ಮೇಲೆ ಸ್ವಲ್ಪ ಉದ್ದವಾಗಿರುವಂತಹ ಕಪ್ಪು ಬಣ್ಣದ ಸಾಲನ್ನ ಹೊಂದಿರುತ್ತೆ, ಕೆನ್ನೆ ಮತ್ತೆ ಕುತ್ತಿಗೆಯ ಬಳಿ ಬಿಳಿ ಬಣ್ಣದ ಪುಕ್ಕಗಳು ಇರುತ್ತೆ, ರೆಕ್ಕೆಗಳ ಅಂಚಿನಲ್ಲಿರುವ ಬಿಳಿ ಪಟ್ಟೆ ಹಾರುವಾಗ ಮಾತ್ರ ಪ್ರಧಾನವಾಗಿ ಎದ್ದು ಕಾಣುತ್ತೆ. ಗಂಡು ಹೆಣ್ಣು ಪಕ್ಷಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳನ್ನ ನೀವು ಈ ಪಕ್ಷಿಯಲ್ಲಿ ಕಾಣೋದಿಲ್ಲ, ಒಂದೇ ರೀತಿ ಇರುತ್ತೆ. ಹಾಗಾಗಿ ಇದನ್ನು ನೀವು ಮೋನೋಗಾಮಸ್ ಅಥವಾ ಏಕಸಂಗಾತಿ ಪಕ್ಷಿ ಅಂತ ಗುರುತಿಸಬಹುದು. ಈ ಪಕ್ಷಿಯನ್ನ ಹಲವು ದೇಶಗಳಲ್ಲಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಉದಾಹರಣೆಗೆ ಬ್ರಿಟನ್ನಲ್ಲಿ ಕಾರ್ಮೊರೆಂಟ್, ನ್ಯೂಜಿಲೆಂಡ್ನಲ್ಲಿ ಬ್ಲ್ಯಾಕ್ ಶ್ಯಾಗ್ ಅಥವಾ ಕವಾವು ಅಂತ ಕರೀತಾರೆ, ಆಸ್ಟ್ರೇಲಿಯಾದಲ್ಲಿ ಬ್ಲ್ಯಾಕ್ ಕಾರ್ಮೊರೆಂಟ್ ಅಂತ, ಹಾಗೆ ಭಾರತದಲ್ಲಿ ಗ್ರೇಟ್ ಕಾರ್ಮೊರೆಂಟ್ ಅಥವಾ ಲಾರ್ಜ್ ಕಾರ್ಮೊರೆಂಟ್ ಅಂತಾನು ಕೂಡ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇದೇ ಒಂದು ಪಕ್ಷಿಯನ್ನ ಗುರುತಿಸಲ್ಪಡುತ್ತೆ. ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಪಾಲಾಕ್ರೋಕಾರಾಕ್ಸ್ ಕಾರ್ಬೋ. ಈ ವೈಜ್ಞಾನಿಕ ಹೆಸರಿನಿಂದ ನೀವು ಈ ಪಕ್ಷಿಯನ್ನ ಸುಲಭವಾಗಿ ಗುರುತಿಸಬಹುದು. ಯಾವುದೇ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದ್ರೂ ಸಹ ವೈಜ್ಞಾನಿಕ ಹೆಸರಿನಿಂದ ನೀವು ಯಾವುದೇ ದೇಶದಲ್ಲೂ ಕೂಡ ಅಥವಾ ಯಾವುದೇ ಪ್ರದೇಶಗಳಲ್ಲೂ ಕೂಡ ಪಕ್ಷಿಯನ್ನ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಇವುಗಳಲ್ಲಿ ಪ್ರಮುಖವಾಗಿ ವಿಶೇಷವಾದಂತಹ 6 ಉಪಜಾತಿಗಳನ್ನ ಗುರುತಿಸಿದ್ದಾರೆ ಇಲ್ಲಿವರೆಗೂ. ಅದರಲ್ಲಿ ಮೊದಲನೇದು ಅಟ್ಲಾಂಟಿಕ್ ನೀರು ಕಾಗೆ, ಎರಡನೇದು ದೊಡ್ಡ ನೀರು ಕಾಗೆ, ಮೂರನೇದು ಜಪಾನಿನ ದೊಡ್ಡ ನೀರು ಕಾಗೆ, ನಾಲ್ಕನೇದು ಮೊರೋಕನ್ ನೀರು ಕಾಗೆ, ಐದನೇದು ಬಿಳಿ ಎದೆಯ ನೀರು ಕಾಗೆ, ಆರನೇದು ಕಪ್ಪು ಶಾಗ್ ಅಥವಾ ಕವಾವು ಅಥವಾ ಮಾವೋರಿ ಅಂತ ಕರೆಯುವಂತಹ ಆಸ್ಟ್ರೇಲಿಯಾ ದೇಶದ ಪಕ್ಷಿ. ಚಪ್ಪಟೆ ಆಕಾರದ ದಪ್ಪವಾದ ಕೊಕ್ಕನ್ನು ಹೊಂದಿರುತ್ತೆ. ವಿಶೇಷವಾಗಿ ಇವುಗಳ ಕಾಲಿನಲ್ಲಿ 4 ಬೆರಳುಗಳಿರುತ್ತೆ. ಅವುಗಳ ಮಧ್ಯೆ ಇರುವಂತಹ ಸಂಧಿಗಳಲ್ಲಿ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತಹ ಜಾಲಬಂಧವನ್ನ ಹೊಂದಿರುತ್ತೆ, ಅಥವಾ ಇದನ್ನ ಜಾಲಪಾದ ಅಥವಾ ಟೋಟಿ ಪಾಲ್ಮೇಟ್ ಅಂತ ನಾವು ವೈಜ್ಞಾನಿಕ ಭಾಷೆಯಲ್ಲಿ ಕರಿಬಹುದು. ನೀರಿನಲ್ಲಿ ಮೀನನ್ನ ಹಿಡಿಯೋದರಲ್ಲಿ ಬಹಳ ನಿಷ್ಣಾತವಾದಂತಹ ಪಕ್ಷಿ ಕರೆಯೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಏಕಾಂಗಿಯಾಗಿ ಗುಂಪಾಗಿ ಇವು ಮೀನನ್ನ ಬೇಟೆಯಾಡೋದನ್ನ ನೀವೆಲ್ಲ ಹೊಳೆಯ ಬದಿಗಳಲ್ಲಿ ಅಥವಾ ನಾಲೆಗಳ ದಂಡೆಗಳಲ್ಲಿ ಕುಳಿತು ನೋಡಬಹುದು. ಇದು ನೀರಿನ ಹಕ್ಕಿಯಾಗಿರುತ್ತೆ, ಆದರೂ ಕೂಡ ಇದರ ಪುಕ್ಕಗಳಿಗೆ ಯಾವುದೇ ರೀತಿಯ ಜಲ ನಿರೋಧಕವಾದಂತಹ ಶಕ್ತಿ ಇರೋದಿಲ್ಲ. ಹಾಗಾಗಿ ಪ್ರತಿ ಸರಿ ನೀರಿನಲ್ಲಿ ಧುಮುಕಿ ಬೇಟೆಯನ್ನ ಆಡಿ ಬಂದ ಮೇಲೂ ಸಹ ಅಲ್ಲಿ ಹತ್ತಿರದಲ್ಲಿರುವಂತಹ ಮರದ ಟೊಂಗೆ ಅಥವಾ ಖಾಲಿಯಾದಂತಹ ಬಂಡೆಗಳ ಮೇಲೆ ಕುಳಿತು ತನ್ನ ನೀಳವಾದಂತಹ ರೆಕ್ಕೆಗಳನ್ನ ಬಿಚ್ಚಿ ನಿಂತು ಅವುಗಳನ್ನ ತೇವಾಂಶವನ್ನು ಆರಿಸಿಕೊಳ್ತಾ ಇರುತ್ತೆ. ಇದನ್ನ ನೀವೆಲ್ಲ ನೋಡಬಹುದು. ಉದಾಹರಣೆ ಯಾವ ರೀತಿಯಲ್ಲಿ ಹೇಳಬೇಕು ಅಂದ್ರೆ, ಪೆಂಗ್ವಿನ ಹಕ್ಕಿಗಳು ಹೇಗೆ ತನ್ನ 2 ರೆಕ್ಕೆಗಳನ್ನು ತೆರೆದು ರೆಕ್ಕೆಗಳನ್ನು ಒಣಗಿಸ್ಕೊಳ್ತಾ ಇರೋದನ್ನ ನೀವು ನೋಡಿರ್ತಿರೋ, ಅದೇ ರೀತಿ ನೆಂಟಗೆ ನಿಂತು ತನ್ನ ರೆಕ್ಕೆಗಳನ್ನು ಬಿಚ್ಚಿ ಗರಿಗಳ ಮೇಲಿರುವಂತಹ ಒದ್ದೆಯ ಅಥವಾ ತೇವಾಂಶವನ್ನ ಆರಿಸ್ಕೊಳ್ತಾ ಬಿಸಿಲಿಗೆ ಕುಳಿತಿರುತ್ತೆ. ಈ ಪಕ್ಷಿ ಯಾವ ರೀತಿ ಕೂಗುತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಈ ಪಕ್ಷಿಯನ್ನ ಎಲ್ಲರೂ ಗುರುತಿಸಿರ್ತೀರಾ, ನೋಡಿರ್ತೀರಾ, ಆದ್ರೆ ಇದರ ಕೂಗು ಯಾವ ರೀತಿಯಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ.

ಕೇಳಿದ್ರಲ್ಲ, ಪಕ್ಷಿ ಹಾರ್ತಾ ಕೂಗ್ತಾ ಬೇಟೆಯಾಡ್ತಾ ಗುಂಪಾಗಿ ಕುಳಿತು ಹಾರುವ ಶಬ್ದದಿಂದ ಹಿಡಿದು ಅದರ ಕೂಗನ್ನ ಸುಲಭವಾಗಿ ಗುರುತಿಸಬಹುದು. ಹೊಳೆಯ ದಂಡೆಗಳಲ್ಲಿ ಈ ತರದ ಹೆಚ್ಚಾಗಿ ಗುಂಪಾಗಿ ಕುಳಿತು ರೆಕ್ಕೆಯನ್ನು ಒಳಗಿಸಿಕೊಳ್ತಾ ಈ ರೀತಿಯ ಶಬ್ದವನ್ನ ಮಾಡ್ತಾ ಇರುತ್ತೆ. ಇನ್ನು ಆಹಾರವನ್ನ ನೋಡೋದಾದ್ರೆ ಪ್ರಮುಖವಾಗಿ ಮಾಂಸಾಹಾರಿ ಪಕ್ಷಿ ಅಂತ ಕರಿಬಹುದು. ಪ್ರಧಾನ ಆಹಾರವಾಗಿ ಸಿಹಿ ನೀರಿನ ಹೊಳೆಯ ಅಥವಾ ಸಮುದ್ರದ ಮೀನುಗಳನ್ನ ಸೇವಿಸುತ್ತೆ. ಸಾಂದರ್ಭಿಕವಾಗಿ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಏಡಿ, ಕಪ್ಪೆ, ಶಂಖದ ಹುಳ ಮುಂತಾದಗಳನ್ನ ಕೂಡ ಸೇವಿಸುತ್ತೆ. ಈ ಪಕ್ಷಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಮೀನುಗಳನ್ನ ಹೆಚ್ಚಾಗಿ ಸೇವಿಸುತ್ತೆ. ಕೆಲವು ಉಲ್ಲೇಖಗಳ ಪ್ರಕಾರ 1.5 kg ತೂಕದ ಮೀನನ್ನು ಕೂಡ ಒಂದೇ ಬಾರಿಗೆ ನುಂಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಈ ಪಕ್ಷಿ ಗರಿಷ್ಠವಾಗಿ 9.5 meters ಅಥವಾ 31 feet ಆಳದವರೆಗೂ ಧುಮುಕಿ ಮೀನನ್ನು ಹಿಡಿಯುವಂತಹ ಶಕ್ತಿಯನ್ನ ಹೊಂದಿದೆ. ಎಷ್ಟು ವಿಶೇಷ ಅಲ್ವಾ? ಮೀನುಗಾರಿಕೆಯ ಪಕ್ಷಿಯಾಗಿ ನೀರುಕಾಗೆಯನ್ನ ಉಪಯೋಗಿಸ್ತಾರೆ. ಉದಾಹರಣೆಗೆ ಚೀನಾ, ಜಪಾನ್ ಇತರ ದೇಶಗಳಲ್ಲಿ ಕಾರ್ಮೊರೆಂಟ್ ಫಿಶಿಂಗ್ ಅಥವಾ ನೀರುಕಾಗೆಗಳ ಮೀನುಗಾರಿಕೆ ಅನ್ನುವಂತಹ ಒಂದು ಕೈಗಾರಿಕೆಯನ್ನೇ ಮಾಡಿಕೊಂಡಿರ್ತಾರೆ. ಈ ರೀತಿಯ ಮೀನುಗಾರಿಕೆಯಲ್ಲಿ ಈ ಪಕ್ಷಿಗೆ ಗಂಟಲಿನ ಸುತ್ತ ಒಂದು ಬಲವಾದ ದಾರವನ್ನ ಬಿಗಿಯಾಗಿ ಕಟ್ತಾರೆ. ಇದರಿಂದ ಈ ಪಕ್ಷಿ ಮೀನನ್ನ ಹಿಡಿದ್ರೂ ಕೂಡ ಯಾವುದೇ ರೀತಿ ಅದನ್ನ ನುಂಗೋದಕ್ಕೆ ಸಾಧ್ಯವಾಗಬಾರದು. ಆ ರೀತಿ ಗಂಟಲಿಗೆ ಬಲವಾದ ದಾರವನ್ನ ಕಟ್ಟಿ ಆ ಪಕ್ಷಿಯನ್ನ ಮೀನುಗಳು ಇರುವಂತಹ ಪ್ರದೇಶದ ಕಡೆಗೆ ತೆಗೆದುಕೊಂಡು ಹೋಗಿ ದೋಣಿಯಲ್ಲಿ ಅಲ್ಲಿಂದ ಬಿಡ್ತಾರೆ. ಈ ಪಕ್ಷಿ ಮೀನನ್ನ ಗುರುತಿಸಿ ಹಿಡಿಯೋದ್ರಲ್ಲಿ ನಿಷ್ಣಾತವಾಗಿರೋದ್ರಿಂದ ಧುಮುಕಿ ನೀರೊಳಗೆ ಹೋಗಿ ಮೀನನ್ನ ಹಿಡ್ಕೊಂಡು ಬಂದು ಮತ್ತೆ ಆ ದಂಡೆಯಲ್ಲಿರುವಂತಹ ತನ್ನ ಮಾಲೀಕನ ದೋಣಿಯ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಅದರ ಗಂಟ್ಲಿಗೆ ದಪ್ಪವಾದಂತಹ ಬಿಗಿಯಾದ ದಾರ ಕಟ್ಟಿರೋದ್ರಿಂದ ಆ ಮೀನನ್ನ ನುಂಗೋದಕ್ಕಾಗೋದಿಲ್ಲ. ಈ ಮೀನುಗಾರರು ಏನ್ ಮಾಡ್ತಾರೆ, ಅದರ ಬಾಯನ್ನ ಬಲವಂತವಾಗಿ ಬಿಡಿಸಿ ಅದರ ಬಾಯಿನಲ್ಲಿರುವಂತಹ ಮೀನನ್ನ ಹಿಡಿದು ತಮ್ಮ ಬುಟ್ಟಿಗೆ ಹಾಕಿಕೊಳ್ತಾರೆ. ಎಷ್ಟು ಒಂದು ಮಾನವೀಯತೆ ಇಲ್ಲದೆ ಇರುವಂತಹ ಕೆಲಸವನ್ನ ಮನುಷ್ಯರು ಮಾಡ್ತಾ ಇದ್ದಾರೆ ಅಲ್ವಾ? ಪಕ್ಷಿಗಳು ತಾವು ಹಿಡಿದಂತಹ ಆಹಾರವನ್ನ ತಮ್ಗೆ ಸಿಗ್ಬೇಕು ಅಂತ ತಮ್ಮ ಆಹಾರವನ್ನ ಹಿಡಿದ್ರೆ ಅದರಲ್ಲಿ ನಾವು ಮನುಷ್ಯರು ನಾವು ಅದರಿಂದ ಬಲಪ್ರಯೋಗದಿಂದ ಅದರ ಆಹಾರವನ್ನ ಕಿತ್ಕೊಳ್ತಾ ಇದ್ದೀವಿ ಅಂತ ಇದನ್ನ ನೋಡಿದಾಗ ಖಂಡಿತ ಅನ್ಸುತ್ತೆ. ಹಾಗಾಗಿ ಈ ಪಕ್ಷಿಗಳು ಮೀನನ್ನ ಹಿಡಿದು ಮೇಲ್ ಬಂದು ವಾಪಸ್ ಮೀನನ್ನ ಮನುಷ್ಯ ತೆಗೆದುಕೊಂಡಾಗ ಅಥವಾ ಮೀನುಗಾರ ತೆಗೆದುಕೊಂಡ್ರೆ ಈ ಪಕ್ಷಿ ಮತ್ತೆ ವಾಪಸ್ ಹೋಗಿ ಹಿಡಿಬೇಕಲ್ಲ, ಅದಕ್ಕೆ ಅದಕ್ಕೊಂದು ಆಮಿಷವನ್ನ ಒಡ್ತಾನೆ. ಪ್ರತಿ ಸರಿ ಮೀನನ್ನ ಹಿಡಿದು ಬಂದು ಅಂದ್ರೆ ಪ್ರತಿ 8th time ಮೀನನ್ನ ಆ ಪಕ್ಷಿ ತಿನ್ನೋದಕ್ಕೆ ಕೊಡ್ತಾನೆ. ಹಾಗಾಗಿ 8th time ಹಿಡಿದಂತ ಮೀನನ್ನ ಪಕ್ಷಿ ನನಗೆ ಸಿಗುತ್ತೆ ಅಂತ ಗೊತ್ತಾಗಿದ್ರಿಂದ 7 times ಮೀನನ್ನ ಹಿಡಿಯುತ್ತೆ. 8th time ಮೀನನ್ನ ಹಿಡಿಯೋದಕ್ಕೆ ಅಂತ ಹೋದಾಗ ಆ ಪಕ್ಷಿ ಕುತ್ತಿಗೆ ಕಟ್ಟಿರುವಂತಹ ದಾರವನ್ನ ಬಿಚ್ಚದೇ ಇದ್ರೆ ನೀರಿಗೆ ಹಾರೋದೇ ಇಲ್ಲ. ಹಾಗಾಗಿ 8th time ಮಾತ್ರ ಕುತ್ತಿಗೆ ಕಟ್ಟಿರುವಂತಹ ದಾರವನ್ನ ಬಿಚ್ಚಿ ನೀರಿಗೆ ಹಾರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. 8th time ಹಿಡಿದು ಬಂದಂತ ಮೀನನ್ನ ತಾನು ನುಂಗಿ ಮತ್ತೆ ತನ್ನ ಮಾಲೀಕನ ಬಳಿಯಲ್ಲಿ ಬಂದು ಕುಳಿತುಕೊಳ್ಳುತ್ತೆ. ಅದು ತನ್ನ ಪ್ರಾಮಾಣಿಕತೆಯನ್ನ ಪಕ್ಷಿ ಖಂಡಿತ ತೋರಿಸುತ್ತೆ. ಆದ್ರೆ ಮನುಷ್ಯರಾಗಿ ನಾವು ಪಕ್ಷಿಗಳ ಆಹಾರವನ್ನ ಕಿತ್ಕೊಂಡು ನಾವು ಬದುಕೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಬರುವಂತಹ ಜಗತ್ತಿನ ಮಾನವೀಯತೆಯ ಪ್ರಶ್ನೆ ಅಂತ ಕರಿಬಹುದು. ನೀರುಕಾಗೆ ಸಾಧಾರಣವಾಗಿ 10-15 years ಬದುಕುವಂತಹ ಪಕ್ಷಿಯಾಗಿದೆ. ಕೆಲವು ದೇಶಗಳಲ್ಲಿ 27-29 years ಕಾಲ ಬದುಕಿರುವಂತಹ ದಾಖಲೆಗಳನ್ನು ಕೂಡ ಹೊಂದಿದೆ. ಭಾರತದಲ್ಲಿ ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ವರೆಗೂ ಕೂಡ ನದಿಗಳ ಕಡಿದಾದ ಬಂಡೆಗಳಲ್ಲಿ ಅಥವಾ ಮರಗಳ ಮೇಲೆ ಮರದ ಕಡ್ಡಿ ಎಲೆಗಳಿಂದ ಗೂಡನ್ನು ನಿರ್ಮಿಸುತ್ತೆ. ಹಸಿ ಮತ್ತು ಒಣ ಎಲೆ ಎರಡನ್ನೂ ಕೂಡ ತೆಗೆದುಕೊಂಡು ಒಂದಕ್ಕೊಂದು ಹೊಂದುವಂತೆ ಮಾಡಿ ಗೂಡನ್ನು ನಿರ್ಮಿಸುತ್ತೆ. ಗೂಡು ಸಾಧಾರಣವಾಗಿ ಅರ್ಧಚಂದ್ರಾಕೃತಿಯಲ್ಲಿ ಇರುತ್ತೆ. ಆ ಎಲೆಯಲ್ಲಿ ಮಾಡಿದಂತಹ ಗೂಡು ಕೆಳಭಾಗದಲ್ಲಿ ಮರದ ಕಡ್ಡಿಗಳನ್ನು ಕೊಟ್ಟು ಅದಕ್ಕೆ ಆಧಾರವಾಗಿ ನಿಲ್ಲಿಸಿರುತ್ತೆ. ಆ ಮರದ ಕಡ್ಡಿಗಳ ಮೇಲೆ ಕೂತಾಗ ಚುಚ್ಚುತ್ತೆ ಅನ್ನುವಂತಹ ಉದ್ದೇಶದಿಂದ ಮೇಲ್ಭಾಗದಲ್ಲಿ ಮೃದುವಾದಂತಹ ಹಸಿಯಾದಂತಹ ಎಲೆಗಳನ್ನು ತಂದು ಮೃದುವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ತನ್ನ ಗೂಡನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡುತ್ತೆ. ಗೂಡನ್ನು ನಿರ್ಮಾಣ ಮಾಡುವುದರಲ್ಲೂ ಸಹ ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಏಕಸಂಗಾತಿ ಅಥವಾ ಮೋನೋಗಾಮಸ್ ಪಕ್ಷಿಗಳಾಗಿರೋದ್ರಿಂದ ಎರಡೂ ಸಮಾನವಾದಂತಹ ಜವಾಬ್ದಾರಿಯನ್ನ ವಹಿಸಿಕೊಂಡು ಜೀವನವನ್ನ ರೂಪಿಸಿಕೊಳ್ತವೆ ಅಥವಾ ತಮ್ಮ ಎಲ್ಲಾ ಕಾರ್ಯ ಕೆಲಸಗಳನ್ನ ನಿರ್ಮಿಸಿಕೊಳ್ಳುತ್ತವೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಒಂದೇ ಬಾರಿಗೆ 3-5 ಈ ಪಕ್ಷಿ ಇಡುತ್ತೆ. ಈ 3-5 ಸಾಧಾರಣವಾಗಿ ಮಬ್ಬಾದ ನೀಲಿ ಬಣ್ಣ, ತಿಳಿ ಹಸಿರು ಬಣ್ಣ, ಕೆಲವೊಮ್ಮೆ ಬಿಳಿ ಬಣ್ಣದಲ್ಲೂ ಕೂಡ ಕಂಡು ಬರುತ್ತೆ. ಯಾಕೆ ಈ ತರದ ಬಣ್ಣಗಳಲ್ಲಿ ಬದಲಾವಣೆ ಆಗುತ್ತೆ ಅಂತಂದ್ರೆ ಆಯಾ ಪ್ರದೇಶದ ವಾತಾವರಣ, ಆಯಾ ಪ್ರದೇಶದಲ್ಲಿ ಸಿಗುವಂತಹ ಆಹಾರ ಎಲ್ಲವೂ ಕೂಡ ಮೊಟ್ಟೆಗಳ

0: ಬಣ್ಣದಲ್ಲಿ ಆಗುವಂತಹ ಬದಲಾವಣೆಗೆ ತುಂಬಾ ಪ್ರಮುಖವಾದಂತಹ ಕಾರಣಗಳಾಗುತ್ತೆ. ಈ ಮೊಟ್ಟೆಗಳಿಗೆ 28 ರಿಂದ 31 ದಿವಸಗಳವರೆಗೆ ಸಾಧಾರಣವಾಗಿ ನೀರು ಕಾಗೆ ಪಕ್ಷಿ ಕಾವನ್ನ ಕೊಡುತ್ತೆ. ಇವು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಬರ್ಮಾ ಹಾಗೂ ಆಸುಪಾಸಿನ ಇನ್ನೂ ಹಲವಾರು ದೇಶಗಳಲ್ಲಿ ನೀರು ಕಾಗೆಯನ್ನ ಅಥವಾ ದೊಡ್ಡ ನೀರು ಕಾಗೆಯನ್ನ ನೀವೆಲ್ಲ ಕಾಣಬಹುದು. ಇದೊಂದು ಭಾಗಶಃ ವಲಸೆ ಹಕ್ಕಿ ಅಂತ ಕರಿಬಹುದು. ಅಂದ್ರೆ ಕೆಲವು ಸರಿ ಮಾತ್ರ ವಲಸೆ ಹೋಗುತ್ತೆ ಅಥವಾ ಕೆಲವು ಸರಿ ವಲಸೆ ಹೋಗೋದಿಲ್ಲ. ಹಾಗಾಗಿ ವಾರ್ಷಿಕವಾಗಿ 200 ರಿಂದ 2000 ಕಿಲೋಮೀಟರ್ಗಳವರೆಗೂ ವಲಸೆ ಹೋಗುವಂತಹ ಪಕ್ಷಿ ಅಂತ ಕರಿಬಹುದು. ನಾರ್ವೆ ದೇಶದಲ್ಲಿ ಈ ಪಕ್ಷಿ ಅಲ್ಲಿಂದ ಹೊರಟು ಮುಂದೆ ಬಂದ್ರೆ ಏಷ್ಯಾ ಖಂಡಕ್ಕೆ ಬಂದು ಸೇರುತ್ತೆ. ಏಷ್ಯಾ ಖಂಡದಲ್ಲಿ ಕೆಲವು ಕಾಲ ಇದ್ದು ಕೆಲವು ಸರಿ ಮಳೆಗಾಲವನ್ನ ಕಳೆದು ಕೆಲವು ಸಾರಿ ಚಳಿಗಾಲಗಳನ್ನ ಕಳೆದು ಇಲ್ಲಿಂದ ವಾಪಸ್ ಹೊರಟೋಗುತ್ತೆ. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ವಲಸೆ ಹಕ್ಕಿ ಅಂತ ಕರೆಯುವುದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಭಾಗಶಃ ವಲಸೆ ಹಕ್ಕಿ ಅಂತ ಖಂಡಿತ ಕರಿಬಹುದು. ನಾರ್ವೆ ದೇಶದಲ್ಲಿ ಇರುವಂತಹ ನೀರು ಕಾಗೆ ಒಂದು ಸಾಂಪ್ರದಾಯಿಕವಾದಂತಹ ಬೇಟೆಯಾಡುವಂತಹ ಪಕ್ಷಿ. ಅಂದ್ರೆ ಇಲ್ಲಿ ನಮ್ಮ ಮಲೆನಾಡಿನ ಭಾಗದಲ್ಲಿ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ವರ್ಷಕ್ಕೊಂದು ಬಾರಿ ದೀಪಾವಳಿಯ ಸಂದರ್ಭದಲ್ಲಿ ಹೇಗೆ ನಮ್ಮ ಮಂಗಟ್ಟೆ ಹಕ್ಕಿಯನ್ನ ಬೇಟೆಯಾಡುವುದಕ್ಕೆ ಹೋಗ್ತಾ ಇದ್ರು, ಅದೇ ರೀತಿಯಲ್ಲಿ ನಾರ್ವೆ ದೇಶದಲ್ಲಿ ನೀರು ಕಾಗೆ ಅನ್ನೋದು ಬೇಟೆಯಾಡುವಂತಹ ಪಕ್ಷಿ ಅಂತ ಸುಪ್ರಸಿದ್ಧ. ಯಾಕಂದ್ರೆ ಆ ಪಕ್ಷಿ ವಾರ್ಷಿಕವಾಗಿ 10,000ಕ್ಕಿಂತ ಹೆಚ್ಚು ಈ ನೀರು ಕಾಗೆಗಳನ್ನ ಪ್ರತಿ ವರ್ಷ ಬೇಟೆಯಾಡ್ತಾರೆ. ಪ್ರತಿ ವರ್ಷ ಬೇಟೆಯಾಡಿ ಮಾಂಸಕ್ಕೋಸ್ಕರ ಅದನ್ನ ಹಿಡಿದು ತಿನ್ನುತ್ತಾರೆ. ಆದ್ರೆ ಒಂದೇ ದೇಶದಲ್ಲಿ ಎಷ್ಟೊಂದು ವಿಚಿತ್ರಗಳು ಇದೆ ನೋಡಿ. ದಕ್ಷಿಣ ನಾರ್ವೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದ್ರೆ ಉತ್ತರ ನಾರ್ವೆಯಲ್ಲಿ ನೀವು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಉತ್ತರ ನಾರ್ವೆಯಲ್ಲಿ ಈ ಪಕ್ಷಿಯನ್ನ ಒಂದು ಸಾಂಪ್ರದಾಯಿಕ ಪಕ್ಷಿ ಅಂತ ಅದನ್ನ ಪರಿಗಣಿಸ್ತಾರೆ. ಹಾಗಾಗಿ ಯಾವ್ದಾದ್ರು ಗ್ರಾಮದ ಬಳಿ ಈ ಪಕ್ಷಿಯ ಗುಂಪು, ಯಾವ್ದಾದ್ರು ಮರದ ಟೊಂಗೆ ಅಥವಾ ಯಾವ್ದಾದ್ರು ಎತ್ತರದ ನದಿಯ ಕಡಿದಾದ ಪ್ರದೇಶಗಳಲ್ಲಿ ಅಂದ್ರೆ ಗ್ರಾಮದ ಹತ್ತಿರ ಇರುವಂತಹ ಪ್ರದೇಶಕ್ಕೆ ನೀರು ಕಾಗೆ ಬಂತು ಅಂತ ಅಂದ್ರೆ ಆ ಪಕ್ಷಿ ಬಂದಿರೋದು ನಮ್ಮ ಊರಿನ ಅದೃಷ್ಟ ಅಂತ ಇಡೀ ಎಲ್ಲ ಉತ್ತರ ನಾರ್ವೆ ದೇಶದ ಗ್ರಾಮಸ್ಥರು ಭಾವಿಸ್ತಾರೆ. ಹಾಗೆ ಭಾವಿಸೋದಕ್ಕೂ ಕೂಡ ಒಂದು ವಿಶೇಷವಾದಂತಹ ಅರ್ಥ ಇದೆ. ಉತ್ತರ ನಾರ್ವೆಯಲ್ಲಿ ಸತ್ತಿರುವಂತಹ ಮನುಷ್ಯರು ತಮ್ಮ ಊರಿಗೆ ಯಾವುದಾದ್ರೂ ಒಂದು ರೀತಿ ಮತ್ತೆ ತಮ್ಮ ಊರಿಗೆ ವಾಪಸ್ ಬರಬೇಕು ಅಂದ್ರೆ ಅದು ನೀರು ಕಾಗೆಯ ಮುಖಾಂತರವಾಗಿ ಮಾತ್ರ ಅಂತ ಅವರ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಯೋಚನೆಯನ್ನ ತಮ್ಮ ನಂಬಿಕೆಯನ್ನ ಬಲಪಡಿಸಿಕೊಂಡಿದ್ದಾರೆ. ಹಾಗಾಗಿ ತಮ್ಮ ಹಿರಿಯರು ಸತ್ತು ತಮ್ಮನ್ನ ನೋಡಲು ನೀರು ಕಾಗೆಯ ಮುಖಾಂತರವಾಗಿ ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಆ ಪಕ್ಷಿಯನ್ನ ಬೇಟೆಯಾಡೋದನ್ನ ಸಂಪೂರ್ಣವಾಗಿ ಉತ್ತರ ನಾರ್ವೆ ದೇಶದಲ್ಲಿ ನಿಷೇಧಿಸಿದ್ದಾರೆ. ಆದರೆ ದಕ್ಷಿಣ ನಾರ್ವೆ ದೇಶದಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ನೀರು ಕಾಗೆಗಳನ್ನ ಬೇಟೆಯಾಡೋದು ದಕ್ಷಿಣ ನಾರ್ವೆಯಲ್ಲಿ. ಒಂದೇ ದೇಶ, ಹಾಗೆ ಇರುವಂತಹ ಪಕ್ಷಿಗೆ ಕೊಡುವಂತಹ ಪ್ರಾತಿನಿಧ್ಯ ಮತ್ತು ಪಕ್ಷಿಗೆ ಕೊಟ್ಟಿರುವಂತಹ ಗೌರವದಲ್ಲಿ ಎಷ್ಟು ವ್ಯತ್ಯಾಸಗಳು ಇದೆ ಅನ್ನೋದನ್ನ ನಾವೆಲ್ಲ ಇದರಲ್ಲಿ ಕಾಣಬಹುದು. ನೀರು ಕಾಗೆ ವಿಶೇಷವಾದಂತಹ ಒಂದು ಪಕ್ಷಿ, ಯಾಕಂದ್ರೆ ನೀರಿನಲ್ಲಿ ಇರುವಂತಹ ಮೀನು ಮತ್ತೆ ಹಲವಾರು ಉಭಯವಾಸಿ ಜೀವಿಗಳು ಅಂತ ಏನ್ ಕರಿತೀವಿ, ಈ ಉಭಯವಾಸಿ ಜೀವಿಗಳ ಮೇಲೆ ತನ್ನದೇ ಆದಂತಹ ಪ್ರಭುತ್ವವನ್ನ ಹೊಂದಿದೆ. ಪ್ರಭುತ್ವ ಅಂತಂದ್ರೆ ಒಂದು ಜೀವನ ಚಕ್ರವನ್ನ ಹೊಂದಿದೆ ಅಂತ ಖಂಡಿತ ಹೇಳ್ಬೋದು. ಯಾಕಂದ್ರೆ ಆ ಒಂದು ನೀರು ಕಾಗೆ ಪಕ್ಷಿ ಇಲ್ಲ ಅಂತಂದ್ರೆ ಹಲವಾರು ಉಭಯವಾಸಿ ಜೀವಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಕೆಲವಷ್ಟು ಮೀನುಗಳನ್ನಂತೂ ನಮ್ಮ ನೀರು ಕಾಗೆ ಬಿಟ್ರೆ ಬೇರೆ ಯಾವುದೇ ಪಕ್ಷಿ ತಿನ್ನೋದಿಲ್ಲ, ಮಿಂಚುಳ್ಳಿ ಕೂಡ ತಿನ್ನೋದಿಲ್ಲ. ಹಾಗಾಗಿ ಒಂದು ವಿಶೇಷವಾದಂತಹ ಪಕ್ಷಿ ನೀರು ಕಾಗೆ. ಈ ಪಕ್ಷಿ ಇಲ್ಲ ಅಂತಂದ್ರೆ ಪ್ರಕೃತಿಯಲ್ಲಿ ಜಲದಲ್ಲಿ ಆಗುವಂತಹ ಮೀನುಗಳ ಸಂಖ್ಯೆಯನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ನೀರು ಕಾಗೆ ಮಾಡುತ್ತೆ. ನೀರು ಕಾಗೆ ಪರಿಸರದಲ್ಲಿ ಇಲ್ಲ ಅಂತ ಅಂದಾಗ ಆ ಮೀನುಗಳ ಸಂಖ್ಯೆ, ಆ ಉಭಯವಾಸಿ ಕೆಲವು ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತೆ. ಹಾಗಾಗಿ ಈ ಅಸಮತೋಲನ ಉಂಟಾಗೋದ್ರಿಂದ ನಮ್ಮ ನೀರಿನಲ್ಲಿ ಮಾಲಿನ್ಯ ಹೆಚ್ಚಾಗೋದು, ಈ ತರ ಎಲ್ಲ ಕೆಲಸಗಳು ಉಂಟಾಗುತ್ತೆ. ಹಾಗಾಗಿ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವಂತಹ ಪಕ್ಷಿ ಅಂದ್ರೆ ನೀರಿನಲ್ಲಿ ಹಾಗೂ ನೆಲದಲ್ಲಿ ಸಮತೋಲನವನ್ನ ಕಾಪಾಡುವಂತಹ ಪಕ್ಷಿ ನಮ್ಮ ನೀರು ಕಾಗೆ. ಈ ದೊಡ್ಡ ನೀರು ಕಾಗೆಯನ್ನ ನೀವೆಲ್ಲ ಸುಲಭವಾಗಿ ಗುರುತಿಸ್ತೀರಾ. ಮನೆಯ ಹತ್ರ ಇರುವಂತಹ ಹೊಳೆ ದಂಡೆಗಳು ಹಾಗೂ ನಾಲೆಗಳ ದಂಡೆಗಳು ಹಾಗೂ ಕೆರೆಗಳ ಭಾಗದಲ್ಲೂ ಕೂಡ ನೀವು ಇದನ್ನ ಗುರುತಿಸಬಹುದು. ಇದನ್ನ ಗುರುತಿಸಿ ನಿಮ್ಮೆಲ್ಲರ ಮಕ್ಕಳಿಗೆ ಇದನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚದ ಕಾರ್ಯಕ್ರಮವನ್ನ ಮುಗಿಸೋಣ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್, ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:45. ಇನ್ನೀಗ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಪತ್ರಗಳು ಬಂದಿದೆ ಅಂತ ನೋಡಿದ್ರೆ, ಸುಬಾನ್ ಕೋರಿ ಹಗರಿಪಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮಿಸ್ ಲೀಲಾವತಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತೇಳಿ ಅವರ ಗೆಳೆಯರ ಹೆಸರನ್ನ ಹಾಕಿ ಪತ್ರವನ್ನ ಬರೆದು ಕಳಿಸಿದರೆ, ಚಿಕ್ಕಪ್ಪ ಶಾರದಾ ಬೋಪ ವೆಂಕಟೇಶ್ ನಮ್ಮ ಎಲ್ಲ FM ಕೇಳುಗರಿಗಾಗಿ ಅಂತ ಹೇಳಿ ಸುಬಾನ್ ಕೋರಿ ಅವರು ಪತ್ರವನ್ನ ಬರೆದಿದ್ದಾರೆ ಹಗರಿಪಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಹಾಗೆಯೇ ಅವರ ಜೊತೆಗೆ ಮತ್ತೊಂದು ಪತ್ರ ನೋಡೋದಾದ್ರೆ, ಹುಚ್ಚ ಚಿತ್ರದ ಉಸಿರೆ ಉಸಿರೆ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಅಶ್ವಿನಿ ಆನಂದ್, ಪ್ರಕಾಶ್ ಶ್ಯಾಮಲಾ ಅಶ್ವಿನಿ ಆನಂದ್ ಹಾಗೂ ಮನ್ವಿತ್ ಅವರು ಚಿಕ್ಕ ತಿರುಪತಿ ಮಾಳೂರಿನಿಂದ ಪತ್ರವನ್ನ ಬರೆದಿದ್ದಾರೆ. ಇವರೆಲ್ಲರಿಗಾಗಿ ಮೊದಲಿಗೆ ಮಿಸ್ ಲೀಲಾವತಿ ಚಿತ್ರದ ಗೀತೆ, ನಂತರ ಹುಚ್ಚ ಚಿತ್ರದ ಗೀತೆ ನಿಮಗಾಗಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಮಯ ಆಗಿದೆ 9:57:20. ಕಾರ್ಯಕ್ರಮದ ಕಡೆಯಾಗಿದೆ, ಕಡೆಯ ಪತ್ರ ಅಂತ ಕೂಡ ಹೇಳ್ಬೋದು. ವಾಸಿಂ, ಆಯಿಷಾ, ಬಾನು, ದಿಲ್ಶಾದ್, ಹೊನ್ನೂರಲಿ, ಅಮೃತ, ರಮೇಶ್, ನಳಿನಿ, ಸತೀಶ್, ಚಂದ್ರಿಕಾ ನೇರ್ಲಗುಂಡಿ, ನೇತ್ರ, ನಟರಾಜ್, ತನುಜ, ಮಾಧವನಗರ, ಚಿಕ್ಕಪ್ಪ, ಹನುಮಂತಪ್ಪ, ಮಡಿವಾಳ, ಅನಂತರಾಜು, ಇವರೆಲ್ಲರಿಗಾಗಿ ಸಿಪಾಯಿ ರಾಮು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಹೊನ್ನೂರಲ್ಲಿ ಅವರು. ಅವರಿಗಾಗಿ, ಹಾಗೇನೆ ನಮ್ಮೆಲ್ಲ ಕೇಳುಗರಿಗಾಗಿ, ಎಲ್ಆರೀಶ್ವರಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಸಿಪಾಯಿ ರಾಮು ಚಿತ್ರದ ಈ ಗೀತೆ ನಿಮಗಾಗಿ.

那个王

ಹೇಳಿದ್ರೆ ಒಳ್ಳೆ ಗೀತೆಯನ್ನ ಕೇಳಿದ್ರಲ್ವಾ, ಒಳ್ಳೆ ಎನರ್ಜೆಟಿಕ್ ಗೀತೆ ಆಗಿತ್ತು. ಈ ಗೀತೆಯನ್ನ ಕೇಳಿಕೊಂಡ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ಪತ್ರವನ್ನ ಬರೀತಾರಿ, ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾರಿ ಅಂತ ಹೇಳಿ ಇಂದಿನ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಮತ್ತಂತೂ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭೇಟಿಯಾಗೋಣ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತ ಸಮಯ ಇದಾಗಿದೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಸಮಯ ಆಗಿದೆ 10:02 ಕೇಳಿದರೆ 10 ಗಂಟೆಯ ಸಮಯ ಅಂದ ಕೂಡಲೇ ತಮಗೆಲ್ಲ ಗೊತ್ತಲ್ವಾ, ಹಾಡು ಮಾತಾಡೋ ಕಾರ್ಯಕ್ರಮದ ಸಮಯ ಇದಾಗಿದೆ. ಸೋಮವಾರದ ವಿಶೇಷ ಹಾಡು ಮಾತಾಡೋ ಕಾರ್ಯಕ್ರಮ, ಪದಬಂಧದ ಹಾಡು ಮಾತಾಡೋ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ಕೆಳಗರೆ ಇವತ್ತಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೆಳಗರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481 5726 00

ಪ್ರೀತಿಯ ಸ್ವಾಗತ. ಈ ದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕೇಳಿದ್ರೆ ಹಾಡನ್ನ ಕೇಳ್ತಾ ಮಾತಾಡ್ತಾ ಹಾಗೇನೆ ಪದಬಂಧದ ಪದಗಳನ್ನ ಹುಡುಕ್ತಾ ಹೋಗ್ಬೇಕಲ್ವಾ? ಸೋಮವಾರದ ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು. ಪದಬಂಧದ ವಿಶೇಷ ಕಾರ್ಯಕ್ರಮದಲ್ಲಿ ಪದಗಳನ್ನ ಹುಡುಕೋದು, ಪದಗಳೊಟ್ಟಿಗೆ ಆಟ ಆಡೋದು ಇವತ್ತಿನ ವಿಶೇಷ. ಹಾಗಾದ್ರೆ ಹಾಡನ್ನ ಕೇಳ್ತಾ ಯಾವ ಪದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರಿ. ಹಾಗೇನೆ ನಿಮ್ಮ ಸಂದೇಶಗಳು ಕೂಡ ಸಾಕಷ್ಟಿಗಿದೆ, ಆ ಸಂದೇಶಗಳನ್ನ ಕೂಡ ನಾನು ನೋಡ್ತಾ ಹೋಗ್ತೇನೆ. ಹಾಡನ್ನ ಕೇಳ್ಕೊಂಡು ಬನ್ನಿ. ಹಾಡಿನ ನಂತರ ತಮಗಾಗಿ ಮೂಡಿ ಬರ್ತಿದೆ ವಿಶೇಷವಾದ ಪದಗಳು. ಪದಗಳನ್ನ ಹುಡುಕುವಂತ ಪದಬಂಧದ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ನಿಮಗಾಗಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ನಿಲಯದಿಂದ

ಹಾಡು ಮಾತಾಡೋ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ತಮ್ಮೆಲ್ಲರಿಗೂ ಇವತ್ತಿನ ಪದಬಂಧದ ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಮೊದಲ ಪದ ತಮಗಾಗಿ ಬರ್ತಾ ಇದೆ. ಯಾವುದಿದು? ಐದು ಅಕ್ಷರದ ಪದ. ರಾತ್ರಿ ಮತ್ತು ದಿನ ಎರಡು ಇರುತ್ತೆ ಇದರಲ್ಲಿ. ರಾತ್ರಿ ಮತ್ತು ದಿನ ಎರಡು ಇರುತ್ತೆ. ಯಾವುದ ಪದ? ಐದು ಅಕ್ಷರದ ಪದ. ಉತ್ತರವನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572206000. ಐದು ಅಕ್ಷರದ ಪದ. ರಾತ್ರಿ ಮತ್ತು ದಿನ ಎರಡು ಇರುತ್ತೆ ಇದರಲ್ಲಿ. ಐದು ಅಕ್ಷರದ ಪದ. ಉತ್ತರ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572206000. ನೀವು ಕೇಳ್ತಿದ್ದೀರಾ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಹಾಡು ಮಾತಾಡು ಕೇಳ್ತಾ ಇದ್ದೀರಾ. ಪದಬಂಧದ ವಿಶೇಷ ಕಾರ್ಯಕ್ರಮ. ಐದು ಅಕ್ಷರದ ಪದ ಕೊಟ್ಟಿದ್ದೀನಿ, ಯೋಚನೆ ಮಾಡಿ ಉತ್ತರ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ. ಉತ್ತರ ಕಳಿಸಬೇಕಾದ್ರೆ ಉತ್ತರ, ಹಾಗೇನೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನ ತಪ್ಪದೇ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಹಾಡನ್ನ ಕೇಳಿಸ್ತೀನಿ. ಹಾಡನ್ನ ಕೇಳ್ತಾ ಉತ್ತರವನ್ನ ಕಳಿಸ್ತಾ ಇರಿ.

ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡುವಂತ ಸಮಯ ಸ್ನೇಹಿತರೆ, ಪದವನ್ನ ಕೇಳಿದೆ ಅಲ್ವಾ? ಐದು ಅಕ್ಷರದ ಪದ, ಇದರಲ್ಲಿ ರಾತ್ರಿ ಮತ್ತೆ ದಿನ ಎರಡು ಇರುತ್ತೆ ಅಂತ ಹೇಳಿ ಕೇಳಿದ್ದೆ. ಪದ ಉತ್ತರವನ್ನ ಕಳಿಸಿದ್ದೀರಾ, ಉತ್ತರಗಳನ್ನ ಹಾಗೇನೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಹೋಗೋಣ. ಈಗ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಸಂದೇಶವನ್ನ, ಶುಭೋದಯದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಸಂದೇಶ ಬಂದಿದೆ ಮಂಜುಳಬಾಯಿ ಚಂದ್ರಹಾಸ್ ಗಡದೆ ಕೆರೆ ಬೀರನಹಳ್ಳಿಯಿಂದ. ಹಾಗೇನೆ ಸಂದೇಶ ಕಳಿಸಿದ್ದಾರೆ, ಯಾರಿದು ಪಿಕ್ಚರ್ ಎಲ್ಲ ಕಳಿಸ್ಬೇಡಿ ಅಂತ ಹೇಳಿದ್ವಿ, ಆದರೂ ಕಳಿಸ್ತಾ ಇರ್ತೀರ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಆಕಾಶವಾಣಿ ಶುಭೋದಯ, ಹಿತೈಷಿ ಕಲಾಕರಣ್ ಚಿನ್ಮಯಿ ನ್ಯಾಮ್ತಿಯಿಂದ. ಹಾಗೇನೆ ಪ್ರೀತಿಯ ಆಕಾಶವಾಣಿಗೆ ಶುಭ ಮುಂಜಾನೆಯ ಶುಭೋದಯ, ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು ಸಂದೇಶ ಕಳಿಸಿದರೆ. ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಕಾರಾಗೃಹ ಇಲಾಖೆ ಮತ್ತು ಆಕಾಶವಾಣಿಯ ಅತ್ಯುತ್ತಮ ಸಮಾಜಮುಖಿ ಪ್ರಯತ್ನವಾಗಿದೆ. ಕೈದಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ಜೀವನಾನುಭವವನ್ನು ಹಂಚಿಕೊಳ್ಳಲು ಪ್ರಯತ್ನವಾಗಿದೆ ಹಂಚಿಕೊಳ್ಳಲು ಅಪರಾಧ ಜೀವನದಿಂದ ಉತ್ತಮ ಬದುಕಿನತ್ತ ನಡೆದು ಬದಲಾವಣೆಯನ್ನು ಸಮಾಜಕ್ಕೆ ತಿಳಿಸಲು ಮತ್ತು ಉತ್ತಮ ವೇದಿಕೆಯಾಗಿದೆ ಅಂಥೇಳಿ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದರೆ. ಸಂದೇಶ ಕಳಿಸಿ ತಮ್ಮ ಹೆಸರನ್ನು ಕಳಿಸ್ಬೇಕು. ಸಂಖ್ಯೆ ಕೊನೆಗೊಳ್ತಿದೆ 710 ಯಿಂದ. ಹಾಗೆಯೇ ಮುಂದಿನ

ಇಂದಿನ ಸಂದೇಶ ನೋಡಿದ್ರೆ ಸಲ್ಮಾ ಟೀಚರ್ ತರೀಕೆರೆಯಿಂದ ಓಕೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸೋಮವಾರದ ಶುಭ ಮುಂಜಾನೆ 7:15ಕ್ಕೆ ಮೂಡಿ ಬಂದ ಭಾವಗೀತೆಗಳು ಸೊಗಸಾಗಿತ್ತು. 7:45ಕ್ಕೆ ಒಳ್ಳೆಯ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಯಿತು. 8:30ಕ್ಕೆ ಮೂಡಿ ಬಂದ ಚಿತ್ರಗೀತೆಗಳು ಎಲ್ಲ ಚಿತ್ರಗೀತೆ ಇಷ್ಟ ಆಯಿತು ಅಂತ ಹಾಕಿದ್ದಾರೆ. ಹಾಗೆಯೇ 8:45ಕ್ಕೆ ಮೂಡಿ ಬಂದ ಚರ್ಮರೋಗದ ಕುರಿತ ಮಾಹಿತಿ ಚೆನ್ನಾಗಿತ್ತು ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನನ್ನ ಹಾಡು ಇಷ್ಟ ಆಯಿತು, ಮೆಹಂದಿ ಲಗಾಕೆ ರಕ್ನ ಹಾಡು ಇಷ್ಟ ಆಯಿತು ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಸೋಮವಾರದ ವಂದನೆಗಳು. ಮಿಕ್ಸ್ ಮೆಲೋಡಿ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಶ್ರೀಶೈಲ ಕುಮಾರ್ ಎಆರ್ಲಿ ಅವರ್ ಶಿವಮೊಗ್ಗದಿಂದ. ಹಾಗೆಯೇ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಹೆಬ್ಬಾರ್ ಅವರು ಪಕ್ಷಿಯ ಪರಿಚಯ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಜೊತೆಗೆ ಚಿತ್ರಗೀತೆಗಳು ಕೂಡ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮತ್ತೆ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ ಸಂದೇಶವನ್ನು ಕಳಿಸಿದರೆ ಶುಭ ಮುಂಜಾನೆ ಅಂತ ಹೇಳಿ ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಮಿಕ್ಸ್ ಮೆಲೋಡಿ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಮುಂದೆ ಯಾರಿದು ಈ ದಿನ ಆಕಾಶವಾಣಿಯಲ್ಲಿ ಮೂಡಿ ಬಂದ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಕರ್ಜಗಿ ಅವರ ಕತೆ ತುಂಬ ಚೆನ್ನಾಗಿತ್ತು ಮೇಡಮ್, ಪಕ್ಷಿ ಪ್ರಪಂಚದಲ್ಲಿ ಪಕ್ಷಿಗಳ ಬಗ್ಗೆ ಉತ್ತಮ ಮಾಹಿತಿ ನೀಡಿದರು, ಮಿಕ್ಸ್ ಮೆಲೋಡಿಯಲ್ಲಿನ ಕನ್ನಡ ಹಿಂದಿ ಹಾಡುಗಳು, ನನ್ನ ಹಾಡು ನನ್ನ ಆಯ್ಕೆ, ಉಸಿರೆ ಉಸಿರೆ ಹಾಡು ತುಂಬ ಚೆನ್ನಾಗಿತ್ತು ಅಂತೇಳಿ ಶಿವಮೊಗ್ಗದಿಂದ ಶರಾವತಿ ಶಾನ್ಬೋಗರ್ ಮತ್ತು ಮನೆಯವರ ಸಂದೇಶ. ಸಾಂಗ್ಸ್ ಮೆಲೋಡೀಸ್ ಅಂಥೇಳಿ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸಂದೇಶ ಕಳಿಸಿದರೆ ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ ಯೂಟ್ಯೂಬ್ನಲ್ಲಿ ಕೂಡ ಸೊಂಟ ನೋವಿನ ಬಗ್ಗೆ ಮಾಹಿತಿ ಉಪಯುಕ್ತವಾಗಿತ್ತು, ಯೂಟ್ಯೂಬ್ನಲ್ಲಿ ಕೂಡ ಸಿಗಬಹುದಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವು ಕೂಡ ವಿಚಾರಿಸ್ತೀನಿ. ಹಾಗೆ ಇಂದಿನ ಎಲ್ಲ ಚಿತ್ರಗೀತೆಗಳು, ಮಿಶ್ರ ಸಂಗೀತ ಹಾಡುಗಳು ಎಲ್ಲವೂ ಚಂದವಾಗಿತ್ತು. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಹೆಬ್ಬಾರ್ ಅವರು ನೀರು ಕಾಗೆಯ ಜೀವನ ಕ್ರಮದ ಬಗ್ಗೆ ಸೊಗಸಾಗಿ ತಿಳಿಸಿದರು. ಹಾಗೆಯೇ ನಾರ್ವೆ ದೇಶದ ಸಂಪ್ರದಾಯ ಕೂಡ ನೀರು ಕಾಗೆಯ ಕುರಿತಾಗಿ ಆಶ್ಚರ್ಯವಾಗಿತ್ತು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಉತ್ತರ ಕಳಿಸಿದರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಂಗರಾಮೇಗೌಡ ಮಲವಗುಪ್ಪದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪರುತ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ಹಾಗೆಯೇ ನಂದಿನಿ ಬಸವರಾಜ್ ಭದ್ರಾವತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ರೋಜಿ ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಬ್ಬರ್ಗದಿಂದ, ಕೀರಲಿಂಗ ಮುತ್ತಣ್ಣ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ, ಗೌರಮ್ಮ ಜಯನಗರ ಶಿವಮೊಗ್ಗದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ಮಮತಾ ಭದ್ರಾವತಿಯಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಮಾದಪ್ಪ ಕೃಷ್ಣ ಕೆ ಎಂ ಕಮಡಲಗುಂದಿ ಜಗಳೂರು ತಾಲೂಕಿನಿಂದ, ಶುಭೋದಯ ಅಂತೇಳಿ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಉತ್ತರ ಕಳಿಸಿದರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡುಗೆಯಿಂದ, ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಜಂಬುಕೇಶ್ವರ ದೇವಾಲಯದ ಪರಿಚಯ, ಕರುನಾಳುವ ಬೆಳಿಗ್ಗೆ ನೇಗಿಲ ಮಿಡಿತ, ಆರೋಗ್ಯ ಸೂತ್ರ ಭಾವಗೀತೆಗಳು, ಚಿತ್ರಗೀತೆಗಳು, ಪಕ್ಷಿ ಪ್ರಪಂಚ, ನನ್ನ ಹಾಡು ನನ್ನ ಆಯ್ಕೆ ಎಲ್ಲವೂ ಒಂದಕ್ಕಿಂತ ಒಂದು ಸೊಗಸಾಗಿತ್ತು ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ರೋಟ್ರಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಪಕ್ಷಿ ಪ್ರಪಂಚದ ಬಗ್ಗೆ ಶ್ರೀನಿಧಿ ಹೆಬ್ಬಾರ್ ಅವರ ಅರ್ಥಪೂರ್ಣವಾದ ಮಾಹಿತಿ ತಿಳಿಸಿದರು. ಈ ದಿನ ಹುಟ್ಟುಹಬ್ಬ ಆಚರಿಸಿಕೊಳ್ತಿರುವ ಅಂಬರೀಶ್ ಪುರಿ ಅವರಿಗೆ, ಹಾಗೆಯೇ ಎಲ್ಲ ಸಾಧಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ರೇಖಾ ಬೆಂಗಳೂರಿನಿಂದ, ವಿಜಯಪುರ ನಗರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್, ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಹಾಗೂ ಡಾಕ್ಟರ್ ಪ್ರವೀಣ್, ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪಕ್ಷಿ ಪ್ರಪಂಚ ಕಾರ್ಯಕ್ರಮ, ನನ್ನ ಹಾಡು ನನ್ನ ಆಯ್ಕೆ ಸೂಪರ್, ಭಾವಗೀತೆಗಳು, ಕರ್ಜಗೆ ಅವರ ಕಥಾನಕ ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತೆ, ಕತೆ ಕೇಳಿ
ಸಂತೋಷ ಆಯಿತು, ಆರೋಗ್ಯ ಮಾಹಿತಿ ಸೂಪರ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ, ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ

ಯಾರಿದು ಜೀ ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಹಾಗೆಯೇ ರಾಘವ ಮಣಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಅಮರೀಶ್ ಪುರಿ ಅವರು ನಟಿಸಿದ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್, ಡೈಲಾಗ್ ಅಂತೂ ಕಿವಿಯಲ್ಲೇ ಇವೆ. ಮಳೆಕಾಡುಗಳ ರಕ್ಷಣೆ ಬಗ್ಗೆ ನಾವು ನೀವೆಲ್ಲರೂ ಜಾಗೃತಿಗೊಳ್ಳೋಣ, ಮಿಕ್ಸ್ ಮೆಲೋಡಿಯಲ್ಲಿನ ಪ್ರಸಾರವಾದ ಗೀತೆಗಳು ಖುಷಿ ಕೊಟ್ಟಿದೆ ಅಂತೇಳಿ ಉತ್ತರ ಕಳಿಸಿದ್ದಾರೆ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಾಗೆಯೇ ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಸೋಮವಾರದ ನಮಸ್ಕಾರಗಳು ಮೇಡಮ್ ಉತ್ತರ ಅಂಥೇಳಿ ಸೌಳಂಗದಿಂದ ವಿಶ್ವಾಸ್ ಅವರ ಸಂದೇಶ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಮುಗಳ್ಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಅವರ ಉತ್ತರ. ಸಂಗೀತಾ ವಿನಯ್ ಬ್ಯಾಡಗಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಅಜಯ್ ವಣ್ಕರ್ ಲೋಯ ವೃತ್ತ ಭದ್ರಾವತಿಯಿಂದ ಸಂದೇಶ ಬಂದಿದೆ. ಇನ್ನಷ್ಟು ಸಂದೇಶಗಳು ಇದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡ್ತಾ ಹೋಗೋಣಂತೆ, ಮತ್ತೆ ಉತ್ತರವನ್ನು ಕೂಡ ನಾವು ತಿಳ್ಕೋಬೇಕಲ್ವಾ ಅಂತ.

ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಸಮಯ ಆಗಿದೆ. 10:26 27 ನಿಮಿಷ ಆಗ್ಬಿಡ್ತು ಸ್ನೇಹಿತರೆ. 5 ಅಕ್ಷರದ ಮೊದಲ ಪದ ಕೊಟ್ಟಿದ್ದಿಲ್ವಾ ಪದಬಂಧದ ಈ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಉತ್ತರವನ್ನ ನಮ್ಮೆಲ್ಲ ಕೇಳುಗರು ಕಳಿಸಿದ್ದಾರೆ. ಆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಉತ್ತರದ ನಂತರ ಮತ್ತೊಂದು ಪದ ನಿಮ್ಗಾಗಿ ಬರುತ್ತೆ, ಅದು ಕೂಡ 5 ಅಕ್ಷರದ ಪದ ಆಗಿದೆ. ಹಾಗಾದ್ರೆ ಮೊದಲ ಪದವದ ಉತ್ತರ ಏನು ಅಂತ ನೋಡ್ತಾ ಹೋಗೋಣ ಅಲ್ವಾ. ಲಕ್ಷ್ಮೀ ಸೈಕಲ್ ಶಾಪ್ ನಿಂದ ಮಂಜುನಾಥ್ ಅವರು ಸಂದೇಶ ಕಳಿಸಿದರೆ, ಬೆಳಗ್ಗೆ ಪ್ರಸಾರವಾದ ಕರುನಾಳುವ ಬೆಳಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮಿಕ್ಸ್ ಮೆಲೋಡಿ ಸಾಂಗ್ ಸೂಪರ್ ಅಂತ ಹೇಳಿಬಿಟ್ಟು ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ ಗೌರಮ್ಮ ಹಾವೇರಿಯಿಂದ ಉತ್ತರ ಕಳಿಸಿದ್ದಾರೆ. ಸರೋಜಾ ಜೈಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ್ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಸರೋಜಾ ಷಣ್ಮುಖ ಆರಾಧ್ಯ ಅವರ ಉತ್ತರ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗದಿಂದ ಶಿವಲಿಂಗಯ್ಯ ಹಿರೇಮಠ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಉತ್ತರ ಬಂದಿದೆ. ಓಂ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಇರಬಹುದಾ ಮೇಡಮ್ ಅಂತಿದ್ದಾರೆ. ಓಕೆ, ಹಾಗಾದರೆ ತನುಜಾ ಮಾಧವನಗರ ಭದ್ರಾವತಿಯಿಂದ, ಗೀತಾ ಮಲವಗುಪ್ಪದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಶುಭೋದಯ ಮೇಡಮ್ ಅಂಥೇಳಿ ರಾಧಾ ಅವರು ನಿದಿಗೆಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಯಾರ ಸಂದೇಶ ಬಾಕಿದೆ ನೋಡೋಣ. ಓಕೆ, ಎಲ್ಲರ ಸಂದೇಶ ಆಗಿದೆ. ಪ್ರಶ್ನೆ ಇನ್ನೊಮ್ಮೆ, ಎರಡನೇ ಪ್ರಶ್ನೆ ಇನ್ನೊಮ್ಮೆ ಹೇಳಿ ಅಂತಿದ್ದಾರೆ. ಯಾರಿದು ಎರಡನೇ ಪ್ರಶ್ನೆ ಇನ್ನೂ ಕೇಳೇ ಇಲ್ಲ ನಾನು. 5 ಅಕ್ಷರದ ಪದ ಅಂತ ಮಾತ್ರ ಒಂದು ಕ್ಲೂ ಕೊಟ್ಟಿದ್ದೀನಿ. ಮುತ್ತಣ್ಣ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ ಅವರು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗದಿಂದ. ಎರಡನೇ ಪ್ರಶ್ನೆಯನ್ನು, ಎರಡನೇ ಪದದ ಸುಳಿವನ್ನು ಕೊಡ್ತೇನೆ. ಇನ್ನೂ ಕೊಟ್ಟಿಲ್ಲ, ಮೊದಲ ಪದ ಯಾವುದು ಅಂತ ತಿಳ್ಕೊಬೇಕಲ್ವ ಸ್ನೇಹಿತರೆ. ನಿಮಗೆಲ್ಲ ಕಾತರ ಇರುತ್ತೆ ಯಾವುದಿರ್ಬೋದು, ನಾವು ಕಳಿಸಿರೋ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿಬಿಟ್ಟು. ಹೌದು, ನೀವು ಕಳಿಸಿರೋ ಉತ್ತರ ಸರಿಯಾಗಿದೆ. ರಾತ್ರಿ ಮತ್ತು ದಿನ ಇದೆ, ಅದಕ್ಕೆ 5 ಅಕ್ಷರದ ಪದ ಏನು ಅಂತಂದರೆ ಹಗಲಿರುಳು. ಹಗಲು ಇದೆ, ರಾತ್ರಿನೂ ಇದೆ, ಇರುಳು ರಾತ್ರಿ ಅಲ್ವಾ, ಹಗಲಿರುಳು ಸರಿಯಾದ ಪದ ಆಗಿದೆ. ಹಾಗೆಯೇ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗಾದರೆ ಎರಡನೇ ಪದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೊಂದು ಹಾಡು ಪ್ಲೇ ಮಾಡಲ ಬೇಡಲ್ಲ. ಓಕೆ, ನಿಮ್ಗೆ ಯಾಕೆ ಬೇಜಾರು ಮಾಡಬೇಕು ಅಂದರೆ ಕಾಯಿಸೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಇದು ಒಬ್ಬ ಶಿಷ್ಯರ ಹೆಸರು. ಬುದ್ಧಿ ಇದೆ, ಹಾಗೇನೆ ಆನಂದ ಕೂಡ ಇದೆ ಇದರಲ್ಲಿ. ಬುದ್ಧಿ ಇದೆ, ಆನಂದ ಇದೆ, ಒಬ್ಬ ಶಿಷ್ಯರ ಹೆಸರು. ಯಾರ ಶಿಷ್ಯರು ಅಂತ ಹೇಳಿ ಹಾಡನ್ನ ಪ್ಲೇ ಮಾಡಿ ಆಮೇಲೆ ಹೇಳ್ತೇನೆ. ಹಾಡನ್ನ ಕೇಳ್ತಾ ಉತ್ತರ ಕಳಿಸ್ತಾ ಇರಿ, ಯೋಚನೆ ಮಾಡಿ ಉತ್ತರ ಕಳಿಸ್ತಾ ಇರಿ. 9481577206000 ನಮ್ಮ ವಾಟ್ಸಪ್ ಸಂಖ್ಯೆ. ಉತ್ತರದಲ್ಲಿ ಸಂದೇಶ ಕಳಿಸೋದ್ರಲ್ಲಿ ತಮ್ಮ ಉತ್ತರ ಇರಬೇಕು, ಹಾಗೇನೆ ನಿಮ್ಮ ಊರಿನ ಹೆಸರು, ನಿಮ್ಮ ಹೆಸರನ್ನ ತಪ್ಪದೆ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಹಾಡನ್ನ ಕೇಳಿಸ್ತೇನೆ. ಹಾಡಿನ ನಂತರ ನಿಮ್ಮ ಉತ್ತರಗಳನ್ನು ನೋಡ್ತಾ ಹೋಗೋಣ.

ಕಂಡು ಮಾತಾಡುವ ಕಾರ್ಯಕ್ರಮ ಮೂಡಿ ಬರ್ತದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಸಮಯ ಆಗಿದೆ 10:35. ಕೆಳಗಡೆ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮದಲ್ಲಿ ಎರಡನೇ ಪದ ಕೊಟ್ಟಿದ್ದೆ, ಆನಂದ ಇದೆ, ಬುದ್ಧಿ ಇದೆ. ಇವರದ್ದೊಂದು 5 ಅಕ್ಷರದ ಪದ. ಇವರೊಬ್ರು ಶಿಷ್ಯರು ಅಂತ ಹೇಳಿದ್ದೆ. ಯಾರ ಶಿಷ್ಯರು ಅಂತ ಹೇಳಿ ನಮ್ಮ ಕೆಳಗಡೆ ಉತ್ತರವನ್ನ ಕಳಿಸ್ಬಿಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಉತ್ತರವನ್ನ ನೋಡ್ತಾ ಹೋಗೋಣ ಅಲ್ವಾ, ಯಾರೆಲ್ಲ ಉತ್ತರ ಕಳಿಸಿದ್ದಾರೆ ಅಂತ

ಹೇಳ್ಬಿಟ್ಟು ತನುಜ ಮಾಧವನಗರ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಹಾಗೇನೆ ಬೆಳಗಾವಿ ಜಿಲ್ಲೆಯ ತಿಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಅವರು, ಹಾಗೇ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ಅಶೋಕ್ ಎಸ್ಎಲ್ ಶಿವಮೊಗ್ಗದಿಂದ, ರೇಖಾ ಜೆ ಸಿ ಭದ್ರಾವತಿಯಿಂದ, ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ಟಿಂದ, ಹಿತೈಷಿ ಕಲಾಕರಣ್ ಚಿನ್ಮಯಿ ನ್ಯಾಮ್ತಿಯಿಂದ, ಹಾಗೆಯೇ ಉಡುಗಣಿ ಭಾಗ್ಯ ವಿಜಯ್ಕುಮಾರ್ ಅವರ ಉತ್ತರ, ರಾಧಾ ನಿತಿಗೆಯಿಂದ, ಬೆಂಗಳೂರಿನಿಂದ ರೇಖಾ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಬಸವೇಶ್ವರನಗರದಿಂದ, ಜಯಶೀಲ ಸದಾಶಿವ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಂದರವಾಗಿ ಮೂಡಿ ಬಂದು ಉತ್ತರ ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ರೋಟ್ರಿ ಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ಶಿವಮೊಗ್ಗದಿಂದ, ಸುಮಾ ವಿರೂಪಾಕ್ಷ ಹುರುಗಡಲೆ ನ್ಯಾಮ್ತಿಯಿಂದ, ಕಾರ್ಯಕ್ರಮ ಕೇಳ್ತಾ ಇರ್ತೇನೆ, ಕೆಲಸದ ಒತ್ತಡದಲ್ಲಿ ಸಂದೇಶ ಕಳಿಸೋಕ್ಕಾಗಿಲ್ಲ ಅಂತಿದ್ದಾರೆ. ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ಲ ಬೆಳಗಾವಿ ಜಿಲ್ಲೆ. ಓಕೆ, ರಾಯಭಾಗ ತಾಲೂಕಿನಿಂದ ಮುಗಳಕೋಡ್ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್, ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಹಾಗೆಯೇ ಇದು ಭದ್ರಾವತಿಯಿಂದ ಮಮತಾ, ಜಯಪ್ಪ ಬಣ್ಕರ್ ಕಿಶೋರ್ ಕುಮಾರ್ ಬಣ್ಕರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ರೋಹಿಣಿ ಗಣಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗದಿಂದ, ಕೀರಲಿಂಗ ಮುತ್ತಣ್ಣ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನದಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಹಾಗೆಯೇ ಫಣೀಂದ್ರ ಭದ್ರಾವತಿಯಿಂದ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಉತ್ತರ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಆಶಾ ರಾಜು ಕಾರೆಹಳ್ಳಿ ಭದ್ರಾವತಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಲ್ಮೂರು ತಾಲೂಕಿನಿಂದ, ಗುಡ್ ಮಾರ್ನಿಂಗ್ ಮೇಡಮ್ ಅಂತೇಳಿ ಉತ್ತರ ಕಳಿಸಿದರು. ಕರಡರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಗುರು ಶಿಷ್ಯರು ಅಂತ ಹಾಕಿದ್ದಾರೆ ಯಾರಿದು, ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಸವಳಂಗದಿಂದ ವಿಶ್ವಾಸ್ ಅವರ ಉತ್ತರ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರುತ ಭದ್ರಾವತಿಯಿಂದ ಉತ್ತರ ಅಂಥೇಳಿ, ಶಿವಮೊಗ್ಗ ಶರಾವತಿ ಶಾನ್ ಬೋಗರ್ ಕಾವ್ಯ ಮತ್ತು ಮನೆಯವರು ಉತ್ತರ ಕಳಿಸಿ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಆಗಿದೆ ಮೇಡಮ್ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಓಕೆ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಸಂಗೀತಾ ವಿನಯ್ ಬ್ಯಾಡಗಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಸರೋಜ ಜಯಶಂಕರ್ ಷಣ್ಮುಖ ಆರಾಧ್ಯ ಬೆಂಗಳೂರಿನಿಂದ, ಹಾಗೆಯೇ ವಿಜಯಲಕ್ಷ್ಮಿ ಕುಬೇರ ಚಾರ್ ಜಯಪ್ಪ ಲೇಔಟ್ ರಾಜಪ್ಪ ಲೇಔಟ್ ಜನಪುರದಿಂದ ಸಂದೇಶ ಬಂದಿದೆ ಸ್ನೇಹಿತರೆ. ಎಲ್ಲರ ಸಂದೇಶ ನೋಡಿ ಆಗಿದೆ, ಎಲ್ಲರ ಉತ್ತರಗಳು ಸರಿಯಾಗೇ ಇದೆ, ಕೆಲವೊಂದು ಒಂದೆರಡು ಉತ್ತರಗಳು ಸ್ವಲ್ಪ ತಪ್ಪಾಗಿದೆ ಅಷ್ಟೇ, ಇನ್ನೆಲ್ಲರ ಉತ್ತರ ಸರಿಯಾಗಿದೆ. ಉತ್ತರ ಕಳಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಹಾಗಾದರೆ ಉತ್ತರ, ಯಾರ ಶಿಷ್ಯರಿವರು? ರಾಮಕೃಷ್ಣ ಪರಮಹಂಸರ ಶಿಷ್ಯರು, ಬಾಲ್ಯದ ಹೆಸರು ನರೇಂದ್ರ. ಹಾಗಾದರೆ ಯಾರ ಹೆಸರದು? ವಿವೇಕಾನಂದ. ವಿವೇಕಾನಂದ ಅನ್ನೋದು ನಾನು ಕೇಳಿದಂತ ಪದ ಆಗಿತ್ತು. ಉತ್ತರವನ್ನ ಸರಿಯಾಗಿ ಕಳಿಸಿದಿರಾ. ಓಕೆ, ಹಾಗಾದ್ರೆ ಮುಂದಿನ ಪದ ಯಾವ್ದು ಬರುತ್ತೆ ಯೋಚನೆ ಮಾಡ್ತಾ ಇದ್ರಾ? ಹಾಡನ್ನ ಕೇಳ್ತಾರೆ, ಹಾಡಿನ ಮಧ್ಯದಲ್ಲಿ ಬರುತ್ತೆ ನಿಮಗಾಗಿ ಮತ್ತೊಂದು ಪದ. ಪದಬಂಧದ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ.
ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಸಮಯ ಆಗಿದೆ 10:40 ಐವತ್ತು ಸೆಕೆಂಡ್ಗಳು.

ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಮೂರನೇ ಪದ ಹುಡುಕುವಂತ ಕೆಲಸ. ಈಗ ಯಾವುದದು ಪದ? ಆರು ಅಕ್ಷರದ ಪದ, ಎರಡು ಪದ ಇದೆ, ಮೂರು ಅಕ್ಷರದ್ದು, ಅದಷ್ಟು ಸೇರಿ ಒಂದು ಪದ ಆಗುತ್ತೆ. ಆರು ಅಕ್ಷರದ ಪದ, ಇದರಲ್ಲಿ ನರಿ ಇದೆ, ಕಾಡು ಪ್ರಾಣಿ ನರಿ ಇದೆ, ಹಾಗೆಯೇ ಸರಿ ಅಂತ ಹೇಳಿ ಇರುವಂಥ ಪದ ಇದೆ, ವಾರಿ ಇದೆ. ವಾರಿ ಅಂತಂದರೆ ನೀರು ಅಂತ ಕೂಡ ಅರ್ಥ ಬರುತ್ತೆ, ವಾರಿ ಇದೆ. ನೋಡಿ, ಇದಿಷ್ಟು ಸೇರಿಸಿ ಒಂದು ಎರಡು ಆರು ಅಕ್ಷರದ ಪದ ಮಾಡಿ ಕಳಿಸಿ. ವಾರಿ, ನರಿ, ಸರಿ, ವಾಸ, ಇಷ್ಟಿದೆ, ಇಷ್ಟು ಅಕ್ಷರಗಳನ್ನ ಸೇರಿಸಿ ಆರು ಅಕ್ಷರದ ಪದವನ್ನು ಮಾಡಿ ಕಳಿಸಿ. ಯೋಚನೆ ಮಾಡ್ತಾ ಇದ್ದೀರಾ, ಏನು ಈ ಥರ ಕೊಟ್ಬಿಟ್ಟಿದ್ದಾರೆ ಇವತ್ತು ಅಂತ ಹೇಳಿ. ಪರವಾಗಿಲ್ಲ, ತುಂಬ ಸರಳವಾಗಿದೆ, ಯೋಚನೆ ಮಾಡಬೇಕಷ್ಟೇ. ವಾರಿ, ಸರಿ, ನರಿ, ವಾಸ, ಎಷ್ಟು, ನಾಲ್ಕು ಪದಗಳನ್ನ ಕೊಟ್ಟಿದ್ದೀನಿ, ಎರಡೆರಡು ಅಕ್ಷರದ್ದು. ನೀವೀಗ ಇದನ್ನು ಆರು ಅಕ್ಷರದ ಪದ ಮಾಡಿ ನನಗೆ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9481527206. 9481572600, 10:45 ಆಗ್ತಾ ಇದೆ. ಹಾಡನ್ನ ಮುಂದುವರಿಸ್ತೇನೆ. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಉತ್ತರಗಳನ್ನ, ಸಂದೇಶಗಳನ್ನ ನೋಡ್ತಾ ಹೋಗೋಣಂತೆ. ಹಾಡಿನ ನಂತರ ಈ ಹಾಡು ಮುಂದುವರಿಯುತ್ತೆ, ಮತ್ತೊಂದು ಹಾಡು ಕೂಡ ಪ್ಲೇ ಆಗುತ್ತೆ. ಎರಡು ಹಾಡಿನ ನಂತರ ನಿಮ್ಮ ಉತ್ತರಗಳು, ಸಂದೇಶಗಳನ್ನ ನಾನು ಕೂಡ ನೋಡ್ತಾ ಹೋಗ್ತೇನೆ ಸ್ನೇಹಿತರೆ.

ಕೇಳಿದ್ರೆ ಮೂರನೇ ಪದ ಹುಡ್ಕೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಸುತ್ತಲ್ವಾ? ವಾರಿ ನರಿ ಸರಿ ವಾಸ ಇಷ್ಟು ಅಕ್ಷರಗಳನ್ನ ಕೊಟ್ಟಿದ್ದೀನಿ, ಆದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಆದ್ರೆ ನಾವು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಇದರ ಮೇಲೆ ಹೋಗ್ತಾ ಇರ್ತೀವಿ, ಗೊತ್ತಾಯ್ತಲ್ವಾ? ಒಂದಲ್ಲ ಒಂದು ಕಾರಣದಿಂದ ಇದರ ಮೇಲೆ ಹೋಗ್ತಿರ್ತೀವಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇದರ ಮೇಲೆ ಹೋಗ್ತಾ ಇರ್ತೀವಿ. ಏನು ಹೇಳ್ತೀವಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಹಾಗಾದರೆ ಉತ್ತರ ಬರ್ತಾ ಹೋಗಲಿ. 9481572600. ಪ್ರತಿದಿನ ನಾವು ಮಾಡುವಂಥ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದು ಯಾವುದ್ರಲ್ಲಿ ಹೋಗ್ತೀವಿ, ಯಾವುದ್ರ ಮೇಲೆ ಹೋಗ್ತೀವಿ ಅಲ್ವಾ? ಇದನ್ನು ಯೋಚನೆ ಮಾಡಿ ಉತ್ತರ ಕಳಿಸಿ. ವಾರಿ ನರಿ ಸರಿ ವಾಸ ಇದೆ ಇದರಲ್ಲಿ ಅಕ್ಷರಗಳು, ಮತ್ತೊಂದೆರಡು ಅಕ್ಷರ ಇದೆ, ಅದನ್ನು ನೀವೇ ಸೇರಿಸಲಿ ಅಂತ ನಾನು ಬಿಟ್ಟಿದ್ದೀನಿ. ಮತ್ತೊಂದು ಹಾಡನ್ನು ಕೇಳಿಸ್ತೀನಿ, ಹಾಡಿನ ನಂತರ ನಿಮ್ಮ ಉತ್ತರಗಳು ಸರಿಯಾಗಿ ಬರುತ್ತೆ ಅಂತ ನಾನು ಕೂಡ ಅನ್ಕೊಳ್ತಾ ಮತ್ತೊಂದು ಹಾಡನ್ನು ಕೇಳೋಣ ಈಗ.

ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪದಬಂಧದ ವಿಶೇಷ ಕಾರ್ಯಕ್ರಮ ಎರಡು ಪದವನ್ನ ಹುಡುಕ್ಬಿಟ್ಟಿದ್ದೀರಾ. ಮೂರನೇ ಪದಕ್ಕೆ ನಾನು ಸುಳಿವನ್ನ ಕೊಟ್ಟಿದ್ದೆ ಅಲ್ವಾ, ಕ್ಲೂ ಕೊಟ್ಟಿದ್ದೆ. ಹಾಗಾದ್ರೆ ಉತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಅಲ್ವಾ ಸ್ನೇಹಿತರೆ. ಉತ್ತರ ಕಳಿಸಿದ್ದಾರೆ ಬೆಳಗಿನ ಶುಭೋದಯ ಪ್ರತಿಮಾ ಮೇಡಮ್ ಅಂತಾರೆ. ಪ್ರತಿಮಾ ಮೇಡಮ್ ಅಲ್ಲ, ನಾನು ಮೀನಾ ಇಲ್ಲೇಗೌಡರು ಭದ್ರಾವತಿಯಿಂದ. ಓಕೆ, ರಾಜಶೇಖರ್ ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿಯಿಂದ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರಿನಿಂದ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪಾರ್ಗದಿಂದ. ಕೀರಲಿಂಗ ಮುತ್ತಣ್ಣ ಇಕ್ಕಳಕಿ, ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ. ಉಮಾದೇವಿ PWD ಕಾಲೋನಿ PR ಪ್ರಾಜೆಕ್ಟ್ನಿಂದ. ಮೇಡಮ್ ಗೊತ್ತಾಗ್ತಾ ಇಲ್ಲ ಅಂತಿದ್ದಾರೆ, ಇಲ್ಲ ತುಂಬ ಸುಲಭ ಇದೆ. ಹಂಪಣ್ಣ ನ್ಯಾಮತಿಯಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ, ಶಿವಲೀಲ ತೇಲಿ ಹಾಗೂ ಮನೆಯವರ ಉತ್ತರ. ಯಾರಿದು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಕೃಷ್ಣಮೂರ್ತಿ ಹರಿಗೆ ಶಿವಮೊಗ್ಗದಿಂದ. ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ. ಗೆಸ್ ಮೇಡಮ್ ಸರಿನಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸುರೇಶ್ ಶಿವಮೊಗ್ಗದಿಂದ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ. ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ. ಹಿತೈಷಿ ಕಲಾಕರಣ್ ಚಿನ್ಮಯಿ ನ್ಯಾಮತಿಯಿಂದ. ಹಾಗೆಯೇ ಪ್ರಶ್ನೆ ತುಂಬ ತಲೆ ತಿಂತು ಕಣ್ರಿ, ನೀವು ಸುಳಿವು ಕೊಟ್ಟ ಮೇಲೆ ತಟ್ ಅಂತ ಹೊಳಿತು ಅಂತೇಳಿ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ನೋಡಿ, ಅದಕ್ಕೆ ನಾನು ಎರಡನೇ ಹಾಡನ್ನ ಮೊದಲಿಗೆ ಹಾಕ್ಲಿಲ್ಲ, ಆನಂತರ ಹಾಕಿದ್ದೆ. ನಿಮ್ಗೆ ಮತ್ತೊಂದು ಸುಳಿವು ಕೊಡಬೇಕಲ್ವಾ, ನಮ್ಮ ಕೇಳುಗರು ಕಷ್ಟ ಪಡಬಾರ್ದು ಅಂತೇಳಿ ಸುಲಭ ಮಾಡಿಕೊಟ್ಟಿದ್ದೀನಿ ಪ್ರಶ್ನೆ. ಓಕೆ, ಮಮತಾ ಭದ್ರಾವತಿ ಇಂದ. ಹಾಗೇನೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರ್ಕುಡಿಗೆಯಿಂದ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರ್ ತಾಲೂಕಿನಿಂದ. ಕೃಷಿನಗರ ದೊಡ್ಮನೆಯಿಂದ ಸವಿತಾ ಗಣೇಶ್ ಹಾಗೂ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಮಾದಪ್ಪ ಕೃಷ್ಣ KM ಕಮಂಡಲಗುಂದಿ ಜಗಳೂರಿನಿಂದ. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ. ಉಡುಗಣಿ ಭಾಗ್ಯ ವಿಜಯ್ ಕುಮಾರ್. ಹಾಗೆಯೇ ಸಿಟಿ ಚಂದ್ರಶೇಖರ್ ಅತಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನದಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ. ಗೀತಾ ಮಲವಗುಪ್ಪದಿಂದ. ಸಂಗೀತಾ ವಿನಯ್ ಬ್ಯಾಡ್ಗಿಯಿಂದ ಸಂದೇಶ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ. ಬೆಂಗಳೂರಿನಿಂದ ರೇಖಾ.

ಭದ್ರಾವತಿ ಕಾರೇಹಳ್ಳಿಯಿಂದ ಆಶಾ ರಾಜೋರ, ಉತ್ತರ ಕರಡಿರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್, ನೀವು ಸಹ ಇದ್ದು ಮೇಡಮ್, ನೀವು ಸಹ ಬರ್ತಾ ಬರ್ತಾ ಕಷ್ಟದ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ರಿ ಮೇಡಮ್ ಅಂತೇಳಿ ಉಮೇಶ್ ಸಿರಿಗೆರೆಯಿಂದ ಉತ್ತರ ಕಳಿಸಿದ್ದಾರೆ. ಕಷ್ಟ ಇಲ್ಲ, ಸುಲಭ ಆಗಿದೆ, ಸ್ವಲ್ಪ ಯೋಚನೆ ಮಾಡ್ಬೇಕು ಅಷ್ಟೇನೆ ಅಲ್ವಾ ಸ್ನೇಹಿತರೆ. ನೋಡಿ, ಈಗ ನಾವು ಒಂದು ಸುಳಿವು ಜಾಸ್ತಿ ಕೊಟ್ಟ ತಕ್ಷಣ ನಿಮ್ಗೆ ಹೇಗೆ ಈಸಿಯಾಗಿ ಎಲ್ಲ ಪ್ರಶ್ನೆ ಉತ್ತರ ಕಳಿಸಿದಿರಲ್ಲ, ಸರಿಯಾದ ಉತ್ತರಗಳನ್ನೇ ಕಳಿಸಿದಿರ ನೀವೀಗ, ಎಲ್ಲ ಉತ್ತರಗಳು ಕೂಡ ಸರಿಯಾಗಿದೆ. ವಿಶ್ವಾಸ್ ಸವಳಂಗದಿಂದ, ಹಾಗೇನೆ ಶಿವಮೊಗ್ಗದಿಂದ ರೋಟ್ರಿಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್, ಹಾಡು ಮಾತಾಡು ಕಾರ್ಯಕ್ರಮ ಈ ಬಾರಿ ಸ್ವಲ್ಪ ಕಷ್ಟ ಇತ್ತು, ಹಾಗೆ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೊಳ್ಳೆ ಸುಂದರವಾದ ಗೀತೆಗಳು, ನಿಮ್ಮ ಸಮಾಧಾನದ ನಿರೂಪಣೆ ಕಾರ್ಯಕ್ರಮ ಮೇರೆಗೂ ಹೆಚ್ಚಿಸಿದೆ, ಧನ್ಯವಾದ. ತಲೆಗೆ ಸ್ವಲ್ಪ ಕಸರತ್ತು ಕೊಟ್ಟಿದೆ ಅಂತಿದ್ದಾರೆ. ಇರ್ಲಿ, ಕಸರತ್ ಕೊಟ್ರೆ ಮತ್ತಲ್ವಾ ನಮ್ಮ ಬುದ್ಧಿಶಕ್ತಿನೂ ಚುರುಕಾಗೋದು, ಹಾಗಾಗಿ ಸ್ವಲ್ಪ ಸಾಣೆ ಹಿಡಿತಾ ಇರಬೇಕು ಅವಾಗವಾಗ ಅಲ್ವಾ, ಇಲ್ಲಾಂದ್ರೆ ನಮ್ಮ ಚಾಕು ಕೂಡ ಮಂದ ಆಗ್ಬಿಡುತ್ತೆ, ತರಕಾರಿ ಹೆಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಷ್ಟ ಇಲ್ಲ, ಸುಲಭವಾಗಿದೆ ಉತ್ತರ ನೋಡಿ. ಹಾಗಾಗಿ ಎಲ್ಲರೂ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ. ರಾಧಾ ನಿದಿಗೆಯಿಂದ, ಯಾರಿದು ಬಿ ಸತ್ಯನಾರಾಯಣ್, ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪಲ್ಲಯ್ಯ ಜನಾಪುರದಿಂದ, ಸರೋಜಾ ಜೈಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂತು, ಯಾರಿದು ರೇಖಾ ಜೆಸಿ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ನೀವು ಕಳಿಸಿದಂತ ಉತ್ತರಗಳು ಎಲ್ಲ ಸರಿಯಾಗಿದೆ ಅಲ್ವಾ. ನಾವು ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಅಂತ ಅಲ್ಲ, ನಾವು ಪ್ರತಿದಿನ ಒಂದಲ್ಲ ಒಂದು ವಾಹನದ ಮೇಲೆ ಸವಾರಿ ಮಾಡ್ತಾನೆ ಇರ್ತೀವಿ, ಅದೇ ವಾಹನ ಸವಾರಿ ಉತ್ತರ ಆಗಿತ್ತು. ಕೆಲವರು ಕುದುರೆ ಸವಾರಿ ಅಂತ ಕಳಿಸಿದ್ದೀರಾ. ಕುದುರೆ ಸವಾರಿ ನಾವು ಯಾವಾಗ್ಲೂ ಮಾಡೋದಿಲ್ಲ ಅಲ್ವಾ, ಕುದುರೆಗಳು ಸಿಗೋದಿಲ್ಲ, ಅದ್ರ ಮೇಲೆ ಸವಾರಿ ಮಾಡೋದು ಕೂಡ ಕಷ್ಟನೇ. ಆದ್ರೆ ಟೂ ವೀಲರ್ ಆಗ್ಲಿ, ಫೋರ್ ವೀಲರ್ ಆಗ್ಲಿ, ಕಾರು ಅಥವಾ ಬೈಕಲ್ಲಿ ನಾವು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿಯೊಬ್ಬರೂ ಓಡಾಡ್ತಾನೆ ಇರ್ತೀವಿ. ಅಷ್ಟು ಯಾವುದೂ ಇಲ್ಲ ಅಂತಂದ್ರೂ ಕೂಡ ಸೈಕಲ್ನಲ್ಲಾದರೂ ಸವಾರಿ ಮಾಡ್ತಿರ್ತೀವಿ, ವಾಹನ ಸವಾರಿ ಅಂತ ಆಗಿತ್ತು. ಮೂರನೇ ಪ್ರಶ್ನೆ, ಮೂರನೇ ಪದ, ಹಗಲಿರುಳು ವಿವೇಕಾನಂದ, ಹಾಗೇನೆ ವಾಹನ ಸವಾರಿ, ಇದು ಮೂರು ಪದಗಳು ಇವತ್ತಿನ ಹಾಡು ಮಾತಾಡು ಪದಬಂಧದ ಕಾರ್ಯಕ್ರಮದಲ್ಲಿ. ತಮಗೆಲ್ಲ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ, ಇಂದಿನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾಯನ್. ಮತ್ತೊಂದು ಸಂದೇಶ ಬಂತು, ರೂಪಾ HKSRP ಪೊಲೀಸ್ ಕ್ವಾರ್ಟರ್ಸ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ, ನೋಡಿ ಮುಗಿಸೋದು ಬೇಡ ಅಂತ ಮತ್ತೆ ಸಂದೇಶ ಕಳಿಸ್ತಾ ಇದ್ದೀರಾ. ಓಕೆ ಮೀನಾ ಮೇಡಮ್, ನಿಮಗೂ ಮತ್ತು ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶುಭೋದಯ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು, ಹಾಡುಗಳಂತೂ ನಿಮ್ಮ ಧ್ವನಿಯಷ್ಟೇ ಮಧುರವಾಗಿತ್ತು, ಧನ್ಯವಾದ. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತೇಳಿ ಸುರೇಶ್ YJ ಕೃಷಿನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಹಗಲಿರುಳು ವಾಹನದಲ್ಲಿ ಸವಾರಿ ಮಾಡಿ ದಕ್ಷಿಣದ ತುದಿಯಲ್ಲಿರುವ ಕನ್ಯಾಕುಮಾರಿಗೆ ಹೋಗಿ ವಿವೇಕಾನಂದರ ಪ್ರತಿಮೆ ನೋಡಿದೆವು. ಸೂಪರ್, ಒಳ್ಳೆಯ ವಾಕ್ಯವನ್ನು ಮಾಡಿ ಕಳಿಸಿದ್ದಿರಲಿಲ್ಲ ಮೇಡಮ್, ಧನ್ಯವಾದ. ಮತ್ತೊಂದು ಸಂದೇಶ, ಏನ್ರಿ ಮೇಡಮ್ ಸೂಪರ್ ಬಿಡ್ರಿ, ನೀವು ಇಷ್ಟೊಂದು ಸ್ಪೀಡ್ ಉತ್ತರ ಕೊಟ್ಟೆ ಅಂತ ಗೌರಮ್ಮ ಹಾವೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಓಕೆ ಸ್ನೇಹಿತರೆ, ಸಂದೇಶಗಳನ್ನ ಕಳಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹೀಗೆ ಪ್ರತಿಯೊಂದು ಕಾರ್ಯಕ್ರಮನ ಪ್ರತಿದಿನನೂ ಕೇಳ್ತಾ ಇರಿ ಅಂತ ಹೇಳ್ತಾ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಮುಗಿಸೋಣ ಅಲ್ವಾ. ಸಮಯ ಆಗ್ತಾ ಇದೆ 11 ಗಂಟೆ, ಇನ್ನು ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇವತ್ತು ಒಂದು ವಿಶೇಷ ಏನಂತಂದ್ರೆ, ನಿನ್ನೆ ಜೈಲು ಹಕ್ಕಿಗಳ ಗಾನಸುದ್ದೆ ಕಾರ್ಯಕ್ರಮ ತಾವೆಲ್ಲ ಕೇಳಿದ್ದೀರಾ. ಆ ಕಾರ್ಯಕ್ರಮದ ಕುರಿತು ತಾವೆಲ್ಲ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಾ, ಆದರೆ ಕೆಲವು ತಾಂತ್ರಿಕ ತೊಂದರೆಯಿಂದಾಗಿ ನಿನ್ನ ಸಂದೇಶಗಳನ್ನ ತೆಗೆದುಕೊಳ್ಳಕ್ ಆಗಿರ್ಲಿಲ್ಲ. ಹಾಗಾಗಿ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆ ಸಂದೇಶಗಳನ್ನ ಓದ್ತಾ ಭಾವಗೀತೆಗಳನ್ನ ಪ್ರಸಾರ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತೀರಲ್ವಾ, ಇಲ್ಲಿವರೆಗೂ ನಿಮ್ಮ ಜೊತೆಯಾಗಿದ್ದು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ನಿಮ್ಮ FM ಸಖಿ ಮೀನಾಯನ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 11:01. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.

ಹೇಳಿದರೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ಕವನ, ಹಾಗೆಯೇ ಬಿಆರ್ ಲಕ್ಷ್ಮಣ್ ರಾವ್ ಅವರ ಕವನವನ್ನು ಕೇಳಿದರೆ, ನಾನಾಗಲೇ ಹೇಳಿದೆ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಿನ್ನೆ ಸಂಜೆ 4 ಗಂಟೆಯಿಂದ 5:15 ಗಂಟೆವರೆಗೆ ಮೂಡಿ ಬಂದಂತ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಸಂದೇಶಗಳು ಬಂದಿದೆ. ಆ ಸಂದೇಶಗಳನ್ನ ನಾನು ನೋಡ್ತಾ ಹೋಗ್ತೇನೆ ಅಂತ ಹೇಳಿದ್ದೆ. ಈಗ ಆ ಸಂದೇಶಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸಂದೇಶವನ್ನ ಕಳಿಸಿದ್ದಾರೆ, ಭಾನುವಾರ ಸಂಜೆ 4 ಗಂಟೆಯಿಂದ 5:15 ಕೇಂದ್ರ ಕಾರಾಗೃಹ ಶಿವಮೊಗ್ಗದವರು ನಡೆಸಿಕೊಡುವ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅವರ ಸಂಖ್ಯೆ ಕೊನೆಗೊಳ್ತಿದೆ 0-3-6 ಹೆಸರನ್ನ ಕಳಿಸಿ ದಯವಿಟ್ಟು, ಹಾಗೇನೆ ತಮ್ಮ ಊರಿನ ಹೆಸರನ್ನು ಕೂಡ ಕಳಿಸಿ ಸಂದೇಶವನ್ನ ಕಳಿಸಿದ್ದಾರೆ. ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಸಂದೇಶ ಬಂದಿದೆ, ವೆಂಕಟೇಶ್ ಆರ್ ಶೇಟ್, ಜ್ಯೋತಿ ವಿ ಶೇಟ್, ಅಪೇಕ್ಷಾ ವಿ ಶೇಟ್, ಶ್ರೇಯಸ್ ವಿ ಶೇಟ್ ಶಿವಮೊಗ್ಗದಿಂದ. ನಮಸ್ತೆ ಸರ್, ಅಪ್ಪಂದಿರ ದಿನದ ಶುಭಾಶಯಗಳು. ನಾವು ಈ ದಿನ ಸ್ಥಿತಿಗತಿಯಲ್ಲಿ ಇದ್ದೇವೆಂದ್ರೆ

ಅದಕ್ಕೆ ಮುಖ್ಯ ಕಾರಣ ನಮ್ಮ ಅಪ್ಪ ಅಮ್ಮಂದಿರು, ಅವರ ಬೆಲೆ ಕಟ್ಟಲಾಗದ ಮಾಣಿಕ್ಯಗಳು ಅವರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ಕೆಳಗರೆ ತಮ್ಮ ಊರಿನ ಹೆಸರು ಹಾಗೆ ತಮ್ಮ ಹೆಸರನ್ನು ಸಂದೇಶದಲ್ಲಿ ಕಳಿಸಿ. ಸಂಖ್ಯೆ ಕೊನೆಗೊಳ್ತಿದೆ 7225. ರಂಗನಾಥ್ ಪಾಟೀಲ್ ಸಿಬ್ಬಂದಿ ಕೇಂದ್ರ ಕಾರಾಗೃಹ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸರ್, ಜೈಲು ಹಕ್ಕಿಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಕೈದಿಗಳಿಗೆ ಅವರಿಗೆ ಕೂಡ ಅವರ ಅನಿಸಿಕೆಗಳನ್ನು ಹೇಳಿಕೊಳ್ಳುವ ಒಂದು ವೇದಿಕೆ ಸಿಕ್ಕಿದ್ದು ಅವರ ಭಾಗ್ಯ ಆಗಿರುತ್ತೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಳಗಿದ್ದು ಕೂಡ ಅವರಿಗೆ ಉತ್ತೇಜನ ಕೊಟ್ಟಂತಾಗಿದೆ ಆಕಾಶವಾಣಿ ಕಾರ್ಯಕ್ರಮಕ್ಕೆ. ಇದು ಒಂದು ಮೈಲಿಗಲ್ಲ ಆಗಿರುತ್ತೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಇವರು ಕೂಡ ತಮ್ಮ ಹೆಸರನ್ನ ಕಳಿಸಿಲ್ಲ. ಸಂಖ್ಯೆ ಕೊನೆಗೊಳ್ತಿದೆ 09321. ವೆರಿ ನೈಸ್ ಪ್ರೋಗ್ರಾಮ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 3811. ಹಾಗೆಯೇ ಕೇಂದ್ರ ಕಾರಾಗೃಹದಿಂದ ಸಿ ಎಸ್ ಪಿ ರಂಗನಾಥ್ ಆ್ಯಂಡ್ ಅವರ್ ಸಬಾರ್ಡಿನೇಟ್ಗೆ ಅಭಿನಂದನೆಗಳು ಅಂತ ಹೇಳಿ ಸಂದೇಶ ಕಳಿಸಿದರೆ. 04227 ಸಂಖ್ಯೆ ಕೊನೆಗೊಳ್ತಾ ಇದೆ. ಕೆಳಗಡೆ ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಮತ್ತೊಂದು ಭಾವಗೀತೆಯನ್ನು ಕೇಳ್ತಾ ಈಗ ಕೇಳೋಣ. ಬಡವನಾದರೆ ಏನು ಪ್ರಿಯೆ, ಸತ್ಯಾನಂದ ಪಾತ್ರೋಟ ಅವರ ರಚನೆ, ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದರೆ ನಿನ್ನೆಯ ಜೈನ ಹಕ್ಕಿಗಳ ಗಾನ ಸುದ್ದಿ ಕಾರ್ಯಕ್ರಮದ ಕುರಿತಾಗಿ ಬಂದಂತ ಸಂದೇಶಗಳನ್ನ ನೋಡ್ತಾ ಇದ್ವಿ. ದೃಷ್ಟಿ ಬದಲಿಸಿ ನೋಡುವ ದೃಶ್ಯವೇ ಬದಲಾದೀತು, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದೀತು, ವಿಚಾರ ಬದಲಿಸಿ ನೋಡು ದೇಶ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು, ನೀ ಸೇರುವ ದಡ ಎದುರಾದೀತು ಎಂಬ ಮಾತಿನಂತೆ ಕಾರಾಗೃಹದಲ್ಲಿರುವ ಕೈದಿಗಳು ಕೇವಲ ಕೈದಿಗಳಲ್ಲ, ಕಲಾಕಾರರು ಎಂದು ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ತೋರಿಸಿ ಕೊಡುತ್ತಿರುವ ಶಿವಮೊಗ್ಗ ಕಾರಾಗೃಹದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಅಂತೇಳಿ ಶರತ್ ಅವರು ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ತುಂಬಾ ಒಳ್ಳೆಯ ಕಾರ್ಯಕ್ರಮ, ಜೈಲು ಹಕ್ಕಿಗಳ ಗಾಯನ ಹೀಗೆ ನಿರಂತರವಾಗಿರಲಿ ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 6693. ಜೈಲು ಹಕ್ಕಿಗಳ ಕಾರ್ಯಕ್ರಮ ವಾರದಿಂದ ವಾರಕ್ಕೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಹಳ ಸಂತೋಷ ಆಗಿದೆ ಈ ಪ್ರೋಗ್ರಾಂ ನಡೆಯಲಿ ಎಂದೆಂದು ನಮ್ಮ ಆಸೆ, ಯಾವಾಗಲೂ ನಿರಂತರವಾಗಿರಲಿ ಕಾರ್ಯಕ್ರಮ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 7002. ಹಾಗೆಯೇ ಆಕಾಶವಾಣಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗುಡ್ ಲಕ್ ಜೈಲು ಹಕ್ಕಿಗಳ ಗಾನಿಸದೆ, ಹಾಗೆಯೇ ಪಾರ್ಟಿಸಿಪೆಂಟ್ಸ್ ಗುಡ್ ಲಕ್ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 6100. ಹಾಗೆಯೇ ಸಂದೇಶ ಬಂದಿದೆ 5854. ಪ್ರತಿ ರವಿವಾರ ಮೂಡಿ ಬರುವ ಕಾರಾಗೃಹ ಬಂದಿಗಳ ಈ ಗಾನಲಹರಿಗಾಗಿ ಅಭಿನಂದನೆಗಳು, ಗಾನಸುದೆ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಸಂದೇಶ ಬಂದಿದೆ 1953. ಸಂದೇಶ, ಬಂದಿ ನಿವಾಸಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ತಮ್ಮ ಜೈಲು ವಾಸವನ್ನ ಇಂತಹ ಕಾರ್ಯಕ್ರಮಗಳ ಮೂಲಕ ನೋವಿಲ್ಲದೆ ಮುಗಿಸುವರು ಎಂಬ ಅಭಿಪ್ರಾಯ. ಆಕಾಶವಾಣಿಯಂತೆಯ ಪ್ಲಾಟ್ಫಾರಂ ಮೂಲಕ ಜೈಲು ಹಕ್ಕಿಗಳು ಜಗತ್ತಿಗೆ ಹತ್ತಿರವಾಗಬಹುದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 608. ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರತಿ ವಾರ ಚೆನ್ನಾಗಿ ಮೂಡಿ ಬರ್ತಾ ಇದ್ದು ಈ ಕಾರ್ಯಕ್ರಮ ಪ್ರತಿ ವಾರ ಹೀಗೆ ಮುಂದುವರಿಯಲಿ ಅಂತ ನಮ್ಮ ಆಶಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಂದ್ರು ಹಾಗೂ ಸಿದ್ದೇಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು, ಹಾಗೂ ಎಲ್ಲ ಬಂದಿಗಳು ಕೂಡ ಹಾಡುಗಳನ್ನ ಚೆನ್ನಾಗಿ ಹಾಡಿದ್ದಾರೆ. ಈ ಎಲ್ಲ ಬಂದಿಗಳು ಬೇಗ ಜೈಲಿನಿಂದ ಬಿಡುಗಡೆಯಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿ ಎಂದು ಹರಸುತ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಆಕಾಶವಾಣಿ ಭದ್ರಾವತಿಗೆ ನಮ್ಮ ಕಾರಾಗೃಹದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವತಿಯಿಂದ ತುಂಬಾ ಧನ್ಯವಾದಗಳು ಸರ್ ಅಂತ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 902. ಮಾನ್ಯರಿ, ಇಂದು ಶಿವಮೊಗ್ಗ ಕಾರಾಗೃಹದ ಬಂದಿಗಳ ಹಾಡುಗಾರಿಕೆ ಕೇಳಿ ಆನಂದವಾಯಿತು. ನಾಲ್ಕು ಗೋಡೆಗಳ ಹಿಂದೆ ಅಡಗಿರುವ ಕಲೆ ಪ್ರೋತ್ಸಾಹಿಸುವ ನಿಮ್ಮ ವಿನೂತನ ಕಾರ್ಯಕ್ರಮವು ಸಮಾಜದ ಬದಲಾವಣೆಗೆ ಅನುಕೂಲವಾಗುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಎಂದು, ಹಾಗೂ ಬಂದಿಗಳ ಮನ ಪರಿವರ್ತನೆಗೆ ಸಹಕಾರಿಯಾಗುವುದೆಂದು ಮತ್ತು ಈ ಕಾರ್ಯಕ್ರಮ ಹೀಗೆ ಮುಂದೆ ಸಾಗಲಿ ಅಂತ ಕೋರ್ತೇವೆ ಅಂತೇಳಿ ಧನ್ಯವಾದಗಳೊಂದಿಗೆ ರವಿ ಪಾಟೀಲ್ ಜೈಲರ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಪ್ರಧಾನ ಕಚೇರಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಜೂನ್ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸದೆ ವರ್ಷ ಪೂರ್ತಿ ಆಯೋಜಿಸಬೇಕಾಗಿ ಆಕಾಶವಾಣಿಗೆ ವಿನಂತಿ ಅಂಥೇಳಿ, ಜೈಲು ಸುಧಾರಣೆಗೆ ವ್ಯವಸ್ಥೆಯ ಗಮನವನ್ನು ದಂಡನಾತ್ಮಕ ಬಂಧನದಿಂದ ಸಮಗ್ರ ಪುನರ್ವಸತಿಯತ್ತ ಬದಲಾಯಿಸುವ ಅಗತ್ಯವಿದೆ. ಕಾರ್ಯ ಸಾಧ್ಯವಾದ ಸಲಹೆಗಳಲ್ಲಿ ಜೈಲಿನಲ್ಲಿ ಮಾನಸಿಕ ಆರೋಗ್ಯ ಮತ್ತು ವೈದ್ಯಕೀಯ ಆರೈಕೆಯನ್ನು ಸುಧಾರಿಸುವುದು, ಕೌಶಲ್ಯ ಆಧಾರಿತ ವೃತ್ತಿಪರ ತರಬೇತಿಯನ್ನು ಕಡ್ಡಾಯಗೊಳಿಸುವುದು

ಅತ್ಯಗತ್ಯ. ಅದನ್ನ ಕಾರ್ಯಗತಗೊಳಿಸುವುದರಲ್ಲಿ ಕೇಂದ್ರ ಕಾರಾಗೃಹ ಶಿವಮೊಗ್ಗ ಅಧಿಕಾರಿಗಳ ಪ್ರಯತ್ನಕ್ಕೆ ನಮ್ಮ ಮೆಚ್ಚುಗೆ. ಅವರಿಗೆ ನನ್ನದೊಂದು ಸಲಾಂ ಅಂತೇಳಿ ಕಾರ್ತಿಕ್ ಜಿಸಿ ಹರಪನಹಳ್ಳಿ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಆಕಾಶವಾಣಿ ಭದ್ರಾವತಿ, ನಾನು ಅಶೋಕ್ ಭಜಂತ್ರಿ, ಕಾರಾಗೃಹದ ಸಿಬ್ಬಂದಿ. ಇಂದು ಕೇಂದ್ರ ಕಾರಾಗೃಹ ಶಿವಮೊಗ್ಗದಿಂದ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ತುಂಬಾ ವಿಶೇಷವಾಗಿತ್ತು. ಜೈಲಿನ ಕೈದಿಗಳನ್ನ ಬದಲಾವಣೆ ಮಾಡಿ ಸಮಾಜಕ್ಕೆ ಪುನಃ ಕಳುಹಿಸುವಲ್ಲಿ ಇದೊಂದು ಅದ್ಭುತ ಪ್ರಯತ್ನವಾಗಿತ್ತು. ಕೆಟ್ಟವರು ಕೂಡ ಬದಲಾವಣೆ ಆಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿದೆ. ದುಡ್ಡು ಕೊಟ್ಟರೂ ಬೇಕಾದ್ದು ಸಿಗುತ್ತದೆ, ಅಮ್ಮನ ಮನೆ ಅಂತ ಇಂದ ಅತ್ತೆಯ ಮನೆಗೆ ಹೋಗಿ ಜಾನಪದ ಹಾಡು ನನ್ನ ಅಮ್ಮನ ಹಾಗೂ ತಂಗಿಯ ನೆನಪಾಗಿ ಕಣ್ಣಂಚಲ್ಲಿ ನೀರು ತರಿಸಿತು. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಮುಂದುವರಿಸಿ ನಿಮಗೂ ಹಾಗೂ ಜೈಲಿನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈಲಿನ ಸೆಲ್ವೊಂದರ ಗೋಡೆಯ ಮೇಲೆ ಪ್ರಕರಣದ ಕೈದಿಯೊಬ್ಬ ತನ್ನ ಪ್ರೇಮ ನಿವೇದನೆ ಗೀಚಿದ್ದು ಕೂಡ ದಯವಿಟ್ಟು ಓದಿ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಸಂದೇಶ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅಂದರೆ ಜೂನ್ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸದೆ ವರ್ಷ ಪೂರ್ತಿ ಆಯೋಜಿಸಬೇಕು ಅಂತೇಳಿ ಅವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಗಜೇಂದ್ರ ಎಸ್ ಕೊಪ್ಪದಿಂದ ತುಂಬ ಒಳ್ಳೆಯ ಕಾರ್ಯಕ್ರಮ, ಕಾರಾಗೃಹ ಅಧೀಕ್ಷಕರ ಕಾರ್ಯ ತುಂಬ ಅದ್ಭುತ ವಾದದ್ದು. ಬಂದಿ ನಿವಾಸಿಗಳ ಹಾಡು ಕಾರ್ಯಕ್ರಮ ಅತ್ಯುತ್ತಮವಾಗಿತ್ತು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಚಂದ್ರು ಹೆಮ್ಮಾಡಿ ಹಾಡಿದ ಹಾಡು ಅಮೋಘವಾಗಿತ್ತು. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಸಂದೇಶವನ್ನ ಕಳಿಸಿದ್ದಾರೆ ಗಜೇಂದ್ರ ಎಸ್ ಕೊಪ್ಪದಿಂದ. ಹಾಗೆಯೇ ತಾವು ಕೈಗೊಂಡಿರುವ ಕೇಂದ್ರ ಕಾರಾಗೃಹ ಶಿವಮೊಗ್ಗದಿಂದ ಬಂದಿ ನಿವಾಸಿಗಳ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು. ಜೈಲು ಹೊರಗಿರುವ ನಮಗೆ ಇದೊಂದು ಸುಂದರ ಮಧುರ ಎನಿಸಿರಬೇಕಾದ್ರೆ ಜೈಲು ಬಂದಿಗಳಿಗೆ ಅವರ ಮನಸ್ಸಿಗೆ ಮನಸ್ಸು ಪರಿವರ್ತನೆ ಆಗುವ ಕನಸು ಅವರಲ್ಲಿ ಚಿಗುರೊಡೆಯುವುದರ ಖಂಡಿತ. ಇದನ್ನ ಆಯೋಜನೆ ಮಾಡಿದ ಆಕಾಶವಾಣಿ ಭದ್ರಾವತಿ ಹಾಗೂ ಜೈಲು ಮುಖ್ಯ ಅಧಿಕಾರಿಗಳು ಹಾಗೂ ಜೈಲು ಸಿಬ್ಬಂದಿಗಳಿಗೆ ದೇವರು ಒಳ್ಳೆಯದನ್ನ ಮಾಡಲಿ. ಜೈಲು ಹಕ್ಕಿಗಳ ಗಾನಸುದೆ ಎಂಬ ಟೈಟಲ್ ಈ ಕಾರ್ಯಕ್ರಮಕ್ಕೆ ಬಹಳ ಸೂಕ್ತವಾಗಿದೆ ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 8766. ಹಾಗೆಯೇ ಮತ್ತೊಂದು ಸಂದೇಶ, ಬಂದಿ ನಿವಾಸಿಗಳು ಅವರೇ ರಚಿಸಿದ ಹಾಡುಗಳು ಚೆನ್ನಾಗಿ ಮೂಡಿ ಬಂತು. ಆಕಾಶವಾಣಿ ಮೂಲಕ ಪ್ರಸಾರ ಮಾಡಲು ಈ ಅವಕಾಶವನ್ನ ಮಾಡಿಕೊಟ್ಟಿರುವ ಕಾರಾಗೃಹದ ಸೂಪರಿಂಟೆಂಡೆಂಟ್ ಶ್ರೀ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳು ಅಂತೇಳಿ ನಂದೀಶ್ ಎಂ ಕೆ ಸಹಾಯಕ ಜೈಲರ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಶಿವಮೊಗ್ಗ ಸೆಂಟ್ರಲ್ ಜೈಲಿನಿಂದ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದು ನಾನು ಬಯಸೋದೇನೆಂದರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದರೆ ನಮ್ಮ ಸಮಾಜದಲ್ಲಿ ಅಪರಾಧವನ್ನು ಸ್ವಲ್ಪವಾದರೂ ಕಡಿಮೆ ಮಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಆಗುವುದು ಎಂದು ನನ್ನ ಅಭಿಪ್ರಾಯ. ಏಕೆಂದರೆ ಬಂದಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲು ಇದಂತೂ ಒಳ್ಳೆಯ ವೇದಿಕೆಯಾಗಿದೆ. ಅವರಿಗೆ ಅಪರಾಧ ಜಗತ್ತನ್ನು ಬಿಟ್ಟು ಬೇರೆ ಉತ್ತಮ ಸಮಾಜದ ಅರಿವು ಇದರಿಂದ ಆಗುವುದು. ಹಾಗೂ ಬಂದಿಗಳು ಈ ತರಹದ ಚಟುವಟಿಕೆಗಳಲ್ಲಿ ತೊಡಗಿದರೆ ಅಪರಾಧಿಕ ಮನಸ್ಥಿತಿಯನ್ನು ತೊಡೆದುಹಾಕಲು ಈ ಪ್ರಾಥಮಿಕ ಪ್ರಯತ್ನಕ್ಕೆ ಆಕಾಶವಾಣಿ ಭದ್ರಾವತಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡ ನಮ್ಮ ಅಧಿಕಾರಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜೈಲ್ ಸ್ಟಾಫ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸಂಖ್ಯೆ ಕೊನೆಗೊಳ್ತಿದೆ 5995. ಜೈಲು ಕೈದಿಗಳನ್ನು ಒಳಗೊಂಡಿರುವ ನಿಮ್ಮ ಕಾರ್ಯಕ್ರಮ ಜೈಲು ಹಕ್ಕಿಗಳ ಗಾನಸುದೆ ನನ್ನ ಪ್ರಾಮಾಣಿಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾನು ಬರೆಯುತ್ತಿದ್ದೇನೆ. ಸಾಮಾನ್ಯವಾಗಿ ಅಪರಾಧದ ನಕಾರಾತ್ಮಕ ಅಂಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದು ಮಾಧ್ಯಮ ಭೂದೃಶ್ಯದಲ್ಲಿ ನಿಮ್ಮ ಕೇಂದ್ರದ ಪುನರ್ವಸತಿ ಮಾನವ ಸಂಪರ್ಕ ಮತ್ತು ಸಕಾರಾತ್ಮಕ ಬದಲಾವಣೆಯ ಸಾಮರ್ಥ್ಯವನ್ನು ಎತ್ತಿ ತೋರಿಸಲು ಆಯ್ಕೆ ಮಾಡಿದೆ. ಕೈದಿಗಳ ಕಥೆಗಳು ಧ್ವನಿಗಳು ಮತ್ತು ಪ್ರತಿಭೆಗಳನ್ನು ಕೇಳುವುದು ನಮ್ಮ ಮೇಲೆ ಆಳವಾಗಿ ಪ್ರಭಾವ ಬೀರಿದೆ ಮತ್ತು ಜೈಲು ಜನಸಂಖ್ಯೆಯ ಬಗ್ಗೆ ಜನರ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿದ್ದಕ್ಕಾಗಿ, ಸಮುದಾಯದ ಸಹಾನುಭೂತಿಯನ್ನು ಬೆಳೆಸಿದ್ದಕ್ಕಾಗಿ ಮತ್ತು ಮಾನವ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿದ ವೇದಿಕೆಯನ್ನು ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಈ ಮಹತ್ವದ ಕೆಲಸವನ್ನು ಮುಂದುವರೆಸಿ
ಶುಭಾಶಯಗಳು. ವಾರ್ಡರ್ ಜೈ ಸೆಂಟ್ರಲ್ ಪ್ರಿಸನ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ದೀಪ ಶಿವಮೊಗ್ಗದಿಂದ, ಪ್ರೋಗ್ರಾಮ್ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಸಾಂಗ್ ಹೇಳಿದರು. ಪ್ರತಿ ವಾರನೂ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಪ್ರೋಗ್ರಾಮ್ ನಡೆಸಿಕೊಟ್ಟಂಥ ರಂಗನಾಥ್ ಸರ್, ಗೋಪಾಲ್ ಕೃಷ್ಣ ಸರ್, ಲೀಲಾ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ ದೀಪ ಶಿವಮೊಗ್ಗದಿಂದ. ಶಾಂತಾಚಾರ್ ಬಡಗೇರ್ ಕುಕನೂರು ಹರಿಹರ ತಾಲೂಕಿನಿಂದ ಎಫ್ಎಂ ಭದ್ರಾವತಿಯಲ್ಲಿ ಪ್ರಸಾರವಾದ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಮನಮುಟ್ಟುವ ರೀತಿಯಲ್ಲಿ ಮೂಡಿಬಂತು. ಈ ವಿಶಿಷ್ಟ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು. ಕಾರಾಗೃಹದಲ್ಲಿರುವ ಪ್ರತಿಭಾವಂತ ಬಂದಿಗಳಿಗೆ ತಮ್ಮ ಗಾಯನ ಕೌಶಲ್ಯವನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಿ ಅವರಲ್ಲಿರುವ ಕಲೆಯನ್ನು ಜನರಿಗೆ ಪರಿಚಯಿಸಿದ ಈ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯ. ಬಂದಿಗಳ ಬದುಕಿನ ವಿವಿಧ ಮುಖಗಳು, ಅವರ ಅನುಭವಗಳು ಹಾಗೂ ಅವರಲ್ಲಿರುವ ಆತ್ಮವಿಶ್ವಾಸವನ್ನು ಕಾರ್ಯಕ್ರಮದ ಮೂಲಕ ಸುಂದರವಾಗಿ ಪರಿಚಯಿಸಿದ ರೀತಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಂದಿಗಳು ಸುಮಧುರವಾಗಿ ಹಾಡಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ ರೀತಿ ಮನಸ್ಸಿಗೆ ಸಂತೋಷ ನೀಡಿದೆ. ಇಂತಹ ಕಾರ್ಯಕ್ರಮಗಳು ಬಂದಿಗಳಲ್ಲಿ ಹೊಸ ಭರವಸೆ ಮತ್ತು ಸಕಾರಾತ್ಮಕ ಚಿಂತನೆ ಮೂಡಿಸುವುದರ ಜೊತೆಗೆ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲು ಸಹಕಾರಿಯಾಗುತ್ತೆ. ಈ ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ವಿಯಾಗಿ ಪ್ರಸಾರ ಮಾಡಿದ ನಿರೂಪಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾರೆ. ಮೀನಾ ಗೋಪಾಲ್ ಶಿವಮೊಗ್ಗದಿಂದ, ಲಕ್ಷ್ಮಣ್ ಸರ್ ಹಾಗೂ ಸಾದಿಕ್ ತಿಪ್ಪೇಶ್ ಅವರ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ ಅಂಥೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಿ ಎಸ್ ರಂಗನಾಥ್ ಸರ್, ಮೋಟಿವೇಶನ್ ಫಾರ್ ಪ್ರಿಸನರ್ಸ್, ಇನ್ಸ್ಪೈರಿಂಗ್ ಎವ್ರಿ ಒನ್, ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆಯೇ ಆಕಾಶವಾಣಿ ಭದ್ರಾವತಿ FM ನಲ್ಲಿ ಶಿವಮೊಗ್ಗ ಕೇಂದ್ರ ಕಾರಾಗೃಹ ಬಂದಿ ನಿವಾಸಿಗಳ ಗಾನಸುದೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ ಅಂತೇಳಿ ಸಂದೇಶ ಬಂದಿದೆ. ಸಂಖ್ಯೆ ಕೊನೆಗೊಳ್ತಿದೆ 2834. ಜೈಲು ಹಕ್ಕಿಗಳ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ಇದೇ ರೀತಿ ಕಾರ್ಯಕ್ರಮ ಮತ್ತೆ ಮತ್ತೆ ಪ್ರಸಾರವಾಗಲಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. 3257 ಸಂದೇಶ ಬಂದಿದೆ. ಓಕೆ ಸ್ನೇಹಿತರೆ, ಸಾಕಷ್ಟು ಸಂದೇಶಗಳನ್ನು ಕೇಳಿದಲ್ವ ಕಾರ್ಯಕ್ರಮದ ಕುರಿತಾಗಿ. ಭಾನುವಾರ ಪ್ರಸಾರವಾದಂಥ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮದ ಸಂದೇಶಗಳು ಇದಾಗಿತ್ತು ಸ್ನೇಹಿತರೆ. ಆ ಕಾರ್ಯಕ್ರಮವನ್ನು ಕುರಿತು ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರು. ಆ ಸಂದೇಶಗಳನ್ನು ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡೆ ಅಂತ ಹೇಳ್ತಾ ಭಾವಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ. 11:29

ನಾಗಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲ್ಲಿದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯವಾಗಿದೆ 11:31.

0: ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
0: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
0: IMV ಶಿವಮೊಗ್ಗ ಶಾಖೆ.

ಸೇವಾ ಮಾಹಿತಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗದಲ್ಲಿ ಶಿಶಿಕ್ಷು ತರಬೇತಿಗೆ ಖಾಲಿ ಇರುವ ತಾಂತ್ರಿಕ ವೃತ್ತಿಗಳಿಗೆ ಐಟಿಐ, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ವೆಲ್ಡರ್, ಕೋಪ, ಡಿಟಿಪಿಒ ಒಂದು ವರ್ಷದ ತರಬೇತಿ ಮೇಲೆ ನಿಯೋಜಿಸಿಕೊಳ್ಳಲು ಐಟಿಐನಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ವಿಭಾಗೀಯ ಕಚೇರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಜುಲೈ 5 ರ ಒಳಗಾಗಿ ಹಾಜರಾಗಿ ದಾಖಲಾತಿಗಳನ್ನು ಸಲ್ಲಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಂಬಂಧಪಟ್ಟ ಅಧಿಕಾರಿ, ಘಟಕ ವ್ಯವಸ್ಥಾಪಕರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದೆಂದು ತಿಳಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕೃತಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ವೆಬ್ಸೈಟ್ ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಸಬ್ಮಿಷನ್ URL http://ssb.postmetric.karnataka.gov.in/ June 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಪಿಎಚ್ ರಸ್ತೆ ಇವರನ್ನ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಹೀಗಿದೆ: 0818224052 ಸಂಪರ್ಕಿಸಬಹುದಾಗಿದೆ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದು, ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in/ June 30 ಒಳಗಾಗಿ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ, ಇವರ ದೂರವಾಣಿ ಸಂಖ್ಯೆ 0818224206, ಶಿವಮೊಗ್ಗ ವಿಸ್ತರಣಾಧಿಕಾರಿಗಳ ಸಂಖ್ಯೆ 97319191, ಸಾಗರ ವಿಸ್ತರಣಾಧಿಕಾರಿಗಳ ದೂರವಾಣಿ ಸಂಖ್ಯೆ 9036866642 ಎರಡನ್ನ ಸಂಪರ್ಕಿಸಬಹುದು. ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರದ ಸಂಖ್ಯೆ ಹೀಗಿದೆ: 7676888388 ಸಂಪರ್ಕಿಸಬಹುದಾಗಿದೆ ಎಂದು ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶಿವಮೊಗ್ಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ದ್ವಿದಳ ಧಾನ್ಯ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕ ಸ್ಥಾಪನೆಗೆ ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಿದ್ದು, ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತಾ ಅಭಿಯಾನದಡಿ ಕೊಯ್ಲೋತ್ತರ ಮೂಲಭೂತ ಸೌಕರ್ಯ

ಅಭಿವೃದ್ಧಿಗಾಗಿ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಅರ್ಹ ಫಲಾನುಭವಿಗಳು ಹಾಗೂ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಯಾವುದೇ ನೋಂದಾಯಿತ ಸಂಸ್ಥೆಗಳು ಮತ್ತು ವೈಯಕ್ತಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವೈಯಕ್ತಿಕ ಅರ್ಜಿದಾರರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಮತ್ತು ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತದೆ. ಗುಂಪು ಅಥವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯಾಗಿದ್ದು ಕನಿಷ್ಠ 2 ವರ್ಷ ಕಾರ್ಯನಿರ್ವಹಿಸಿರಬೇಕು. ಅರ್ಜಿದಾರರು ಯೋಜನಾ ವೆಚ್ಚದ 15% ಸ್ವಂತ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಇಲಾಖೆಯಿಂದ ಯೋಜನಾ ವೆಚ್ಚದ 33% ಸಹಾಯಧನವನ್ನು ಕೇಂದ್ರ ಮತ್ತು ರಾಜ್ಯದ ಪಾಲಿನ ಸಹಾಯಧನದ 60:40 ನೀಡಲಾಗುವುದು. ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಮತ್ತು ಸ್ಥಾಪಿಸಲಾಗುವ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳು ಪ್ರತಿ ಗಂಟೆಗೆ ಕನಿಷ್ಠ 300 kg ಸಂಸ್ಕರಣಾ ಸಾಮರ್ಥ್ಯ ಹೊಂದಿರಬೇಕು ಮತ್ತು ಯಂತ್ರೋಪಕರಣಗಳು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಥವಾ ಸಮಾನ ಗುಣಮಟ್ಟದ ಮಾನದಂಡಗಳಿಗೆ ಹಾಗೂ ಆಹಾರ ಭದ್ರತೆ, ಪರಿಸರ ಮತ್ತು ಇತರೆ ನಿಯಂತ್ರಣ ಮಾನದಂಡಗಳಿಗೆ ಅನುಗುಣವಾಗಿರಬೇಕು. ಸದರಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ವೈಯಕ್ತಿಕ ಫಲಾನುಭವಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ದಿನಾಂಕ 17/7/2026 ಒಳಗಾಗಿ, ಅಂದರೆ ಜುಲೈ ತಿಂಗಳ 17 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಯೋಜನೆಯ ಮಾರ್ಗಸೂಚಿಯನ್ವಯ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಫಲಾನುಭವಿಗಳು ಆಯ್ಕೆ ನಡೆಸಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ ದಾವಣಗೆರೆ, ಎಪಿಎಂಸಿ ರಸ್ತೆ, ಬಪ್ಪು ಬಜಾರ್, ದಾವಣಗೆರೆ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಅರ್ಹ ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಿದ್ದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಸಮಗ್ರ ರೋಗ ಕೀಟ ನಿಯಂತ್ರಣ ಕಾರ್ಯಕ್ರಮದಡಿ ಜೈವಿಕ ಗೊಬ್ಬರವಾದ ಅರ್ಕ ಮೈಕ್ರೋಬಿಯಲ್ ಕಮರ್ಷಿಯಲ್ ಪರಿಕರವನ್ನು ಮತ್ತು ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಲಘು ಪೋಷಕಾಂಶಗಳ ಮಿಶ್ರಣ ಅಥವಾ ಬೆಳೆ ಸ್ಪೆಷಲ್ ಪರಿಕರವನ್ನು ವಿತರಿಸಲಾಗುತ್ತಿದ್ದು, ಆಸಕ್ತ ರೈತರು ಅರ್ಜಿಯೊಂದಿಗೆ ಪಹಣಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, ಆರ್ಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರದ ನಕಲುಗಳೊಂದಿಗೆ ಶಿಕಾರಿಪುರ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವುದು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ.

ಈಗ ಒಂದು ಭಾವಗೀತೆಯನ್ನ ಕೇಳೋಣ. ಯಾರೂ ತುಳಿಯದ ಹಾದಿಯ ಬದಿಯಲ್ಲಿ ಜಿಎಸ್ ಶಿವರುದ್ರಪ್ಪನವರ ಕವನ ಹಾಡಿದ್ದಾರೆ ಎಸ್ ಪಿ ಶಿವಲಿಂಗಪ್ಪ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 11:45. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಕುಟ್ಟುವ ಪದ ಕೇಳೋಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ತಂಡದವರಿಂದ ಕುಟ್ಟುವ ಪದವನ್ನ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 11:55. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಅಡುಗೆ.
1: ಆಕಾಶವಾಣಿ.

0: ಮಕ್ಕಳಿಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯಂದೇ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಕರಿಬೇವು ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಏನೇ ಒಂದು ಅಡುಗೆ ಮಾಡಿದ್ರು ಅದಕ್ಕೆ ಒಗ್ಗರಣೆನೆ ಮೂಲ. ಪ್ರತಿ ಒಗ್ಗರಣೆಗೂ ಕರಿಬೇವು ಇದ್ರೇನೆ ಅದು ಪರಿಪೂರ್ಣ ಅಂತ ಅನ್ಸೋದು. ಯಾವಾಗ್ಲೂ ಹೇಳ್ತೀವಿ ಒಗ್ಗರಣೆಗೆ ಕರಿಬೇವಿಲ್ಲ ಅಂತಂದ್ರೆ ಅದರ ರುಚಿನೇ ಬೇರೆ ಅಂತ. ಅದನ್ನ ಎತ್ತಿಟ್ಟು ತಿನ್ನೋರು ಬಹಳ ಜನ ಇದ್ದಾರೆ. ಆದ್ರೆ ನಾನು ಈ ಸಮಯದಲ್ಲಿ ಕೊಡುವಂತಹ ಒಂದು ಸಲಹೆ ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಕರಿಬೇವು ಸೊಪ್ಪನ್ನ ಬಿಸಾಕ್ಬೇಡಿ. ಒಗ್ಗರಣೆಯಲ್ಲಿರೋದನ್ನ ಊಟದ ಮಧ್ಯದಲ್ಲಿ ಸಿಕ್ತು ಅಂದ್ರೆ ಅದನ್ನ ಜಗಿದು ತಿನ್ನಿ. ಕಣ್ಣಿನ ರೆಪ್ಪೆಗೆ ಅತ್ಯಂತ

0: ಉಪಯೋಗಕಾರಿಯಾದಂತಹದ್ದು ಕರಿಬೇವು. ಇದು ಹೆಚ್ಚು ಪೋಷಕಾಂಶ ಮತ್ತೆ ಔಷಧೀಯ ಗುಣಗಳನ್ನ ಹೊಂದಿದೆ. ಪ್ರತಿನಿತ್ಯದ ಪ್ರತಿ ಅಡುಗೆನಲ್ಲೂ ನಾವು ಕರಿಬೇವನ್ನ ಬಳಸೇ ಬಳಸ್ತೀವಿ. ಕರಿಬೇವು ಬಳಸದೆ ಮಾಡೋ ಅಡುಗೆ ಇಲ್ಲ ಅಂತಾನೆ ಹೇಳ್ಬಹುದು. ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತೆ ಪ್ರೋಟೀನು ಹಾಗೂ ಹಲವು ಬಗೆಯ ಉತ್ಕರ್ಷ ನಿರೋಧಕಗಳು ಕಂಡುಬರುತ್ತೆ. ಅನೇಕ ಔಷಧ ತಜ್ಞರ ಪ್ರಕಾರ ಇದೊಂದು ಔಷಧೀಯ ಸಸ್ಯ ಅಂತಲೇ ಹೆಸರಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕರಿಬೇವಿನ ಎಲೆಗಳನ್ನ ಅಗಿದು ತಿಂದ್ರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕರಿಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿದ್ದು ಶೀತ, ಕೆಮ್ಮು, ಗಂಟಲು ನೋವಿನಂತಹ ಸಮಸ್ಯೆಗಳನ್ನ ನಿವಾರಿಸುತ್ತವೆ. ಹಾಗೆ ಇದು ಚರ್ಮವನ್ನ ಮೊಡವೆ ಮುಕ್ತವನ್ನಾಗಿಸುತ್ತೆ ಮತ್ತು ಚರ್ಮಕ್ಕೆ ಕಾಂತಿಯನ್ನ ಒದಗಿಸುತ್ತೆ. ಇದರಲ್ಲಿರುವ ಬೀಟಾ ಕೆರೋಟಿನ್ ಮತ್ತೆ ಪ್ರೋಟೀನ್ ಅಂಶ ಕೂದಲಿನ ಬುಡವನ್ನ ಬಲಪಡಿಸಿ ಕೂದಲು ಉದುರುವಿಕೆಯನ್ನ ತಡೆದು ಕೂದಲನ್ನ ದಟ್ಟವಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲಿಗೆ ಹೊಳಪನ್ನ ನೀಡುತ್ತೆ. ಬನ್ನಿ, ಇಂತಹ ಅತ್ಯುತ್ತಮ ಪ್ರಯೋಜನಕಾರಿ ಕರಿಬೇವು ಸೊಪ್ಪನ್ನ ಬಳಸಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬಹಳ ಅಂದ್ರೆ ಬಹಳ ಸಿಂಪಲ್ಲು ಮತ್ತೆ ತುಂಬಾ ಬೇಗ ಆಗುತ್ತೆ. ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡೋದು. ಸಡನ್ ದೋಸೆ ಮಾಡೋದು ಅಂತೀವಲ್ಲ, ದಿಢೀರ್ ದೋಸೆ ಆರಾಮಾಗಿ ಮಾಡ್ಕೋಬಹುದು. ರಾತ್ರಿ ಹೊತ್ತು ಏನು ಮಾಡಕ್ ತೋಚ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾಡ್ಕೋಬಹುದು. ಬಹಳಷ್ಟು ಜನ ಮನೆಯಲ್ಲೇ ಕರಿಬೇವಿನ ಗಿಡವನ್ನ ಮರವನ್ನ ಬೆಳೆಸಿರ್ತೀರ. ಬೇಕೊಂದಾಗ ಫ್ರೆಶ್ ಎಲೆಗಳನ್ನ ಕಿತ್ಕೊಂಡು ಮಾಡಿದ್ರೆ ಅಂತೂ ಆಹಾ, ಬೆಣ್ಣೆ ಜೊತೆ ತಿನ್ಲಿಕ್ಕೆ ಈ ದೋಸೆ ಮಜಾನೇ ಬೇರೆ. ಕರಿಬೇವು 1-1.5 cups ತಗೊಳ್ಳಿ. ಆದಷ್ಟು ಫ್ರೆಶ್ ಇರುವಂತಹ ಕರಿಬೇವು ಸೊಪ್ಪಿರ್ಲಿ. 1 cup ಚಿರೋಟಿ ರವೆ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. 1 cup ಆರ ತಗೊಳ್ಳಿ, 1.5 cup ಅಷ್ಟಾರು ಕಲಿಸುವಾಗ ನಮಗ್ ಗೊತ್ತಾಗುತ್ತೆ. 3-4 ಹಸಿಮೆಣಸಿನಕಾಯಿ, ಮಜ್ಜಿಗೆ 1 or 2 cups, ಅದು ಹುಳಿ ನಮಗ್ ಹೆಂಗ್ ಬೇಕು ಅಂತ ಅನ್ಸುತ್ತೋ ಆ ರೀತಿ. ಮೊಸರಿದ್ರೆ ಮೊಸರು ತಗೋಬಹುದು, ಮಜ್ಜಿಗೆ ಇದ್ರೆ ಮಜ್ಜಿಗೆ ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಎಲೆಗಳನ್ನ ಬಿಡಿಸ್ಬಿಟ್ಟು ತೊಳೆದಿಟ್ಕೊಳ್ಳಿ. ಕಡ್ಡಿ ಬೇಡ, ದೋಸೆ ಮಾಡ್ತಿರೋದ್ರಿಂದ ಕಡ್ಡಿ ಹಾಕೋದ್ ಬೇಡ. ಕೆಲವು ರುಬ್ಬು ಅಂತ ತಿಂಡಿ ಮಾಡುವಾಗ ನಾವು ಕೂಡ ಕರಿಬೇವು ಕಡ್ಡಿ ಎಳೆದಿತ್ತು ಅಂದ್ರೆ ಹಾಕಿ ರುಬ್ತೀವಿ. ಬಟ್ ಈ ದೋಸೆಗೆ ಕರಿಬೇವಿನ ಕಡ್ಡಿ ಬೇಡ, ಎಲೆ ಮಾತ್ರ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಈ ಕರಿಬೇವಿನ ಎಲೆಗಳನ್ನ ಹಾಕಿ, 1 cup ಚಿರೋಟಿ ರವೆ, 3-4 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 lotadashtu ಮಜ್ಜಿಗೆ ಅಥವಾ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ. ನಂತರ ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಅಥವಾ ಮೊಸರು ದೋಸೆ ಹಿಟ್ಟಿನ ಹದಕ್ಕೆ ಬರೋ ರೀತಿ ಕಲಸ್ಕೊಂಡ್ಬಿಟ್ಟು 5-6 ನೆನೆಸಿದ್ರೆ ಸಾಕು. ತುಂಬಾ 15-20 ಬೇಡ, ಅವಾಗ ದೋಸೆ ಮೆತ್ತಗಾಗ್ಬಿಡತ್ತೆ. ದಪ್ಪಗ್ ಬೇಕಾದ್ರೆ ದಪ್ಪಗ್ ಮಾಡ್ಕೋಬಹುದು, ನಿಜವಾಗ್ಲೂ ತೆಳ್ಳಗೂ ಕೂಡ ನೀವ್ ಎಷ್ಟು ತೆಳ್ಳಗ್ ಬೇಕಾರ ಮಾಡ್ಕೋಬಹುದು, ಅಷ್ಟು ಚೆನ್ನಾಗ್ ಬರುತ್ತೆ ದೋಸೆ. ಇಲ್ಲ ನಾವು ಸ್ವಲ್ಪ ಉತ್ತಪ್ಪ ತರ ಮಾಡ್ಕೊಂತೀವಿ ಅನ್ನೋರು ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಮೇಲೆ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕೊಂಡು ನಾವು ಈರುಳ್ಳಿ ದೋಸೆ ತರ ಕೂಡ ಮಾಡ್ಕೋಬಹುದು. ಇದಕ್ಕೆ ಖಾರ ಹಾಕಿರೋದ್ರಿಂದ ಬರೀ ಬೆಣ್ಣೆ ತುಪ್ಪು ಜೊತೆ ನಂಚ್ಕೊಂಡು ತಿನ್ಬಹುದು. ಚಟ್ನಿ ಬೇಕು ಅನ್ನೋ ಅಂತ ಅಗತ್ಯ ಏನ್ ಇರೋದಿಲ್ಲ. ಇಲ್ವಾ, ಚಟ್ನಿ ಪುಡಿ ಜೊತೆ ಕೂಡ ನಾವು ಸವಿಬಹುದು. ಈ ಕರಿಬೇವಿನ ದೋಸೆ ಹೇಗಿತ್ತು ಅನ್ನೋದನ್ನ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.
1: ಇದುವರೆಗೆ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 MHz ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಸ್ಟಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ, ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ.

0: 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟ ಕಾರ್ಮಿಕರು ಈ PMSYM ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು, 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು, 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರೆಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರಿ ಅವರಿಗೆ ಅವ್ರ ಜೀವಂತ ಇರೋರಿಗೂ 1,500 ರೂಪಾಯಿ ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್

ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುನೇಕ್.

0: ಮಕ್ಕಳ ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತಿನ ದಿನದೊಳಗ ಹೆಚ್ಚಾಗ್ತಾ ಇದೆ ಅಂದ್ರೆ, ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಇಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
1: ನಮಸ್ಕಾರ ಮೇಡಮ್.
0: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
1: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರ ಇದೆ.
0: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
1: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾಣು ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
0: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆ ಇರ್ತಾವೆ, 9 ವರ್ಷ 10 ವರ್ಷ, ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೆ ಏನ್ ಕಾರಣ?
1: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ. ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ, ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಶೇಷ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು, ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ, ಮಿನಿಮಮ್ 1-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
0: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
1: ನಾನು ಈಗಾಗಲೇ ಹೇಳಿದ ಹಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 18-15 ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲಿದ್ದಾರೆ.
0: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ, ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗ್ಬಹುದಾ?
1: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರುವುದು, ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ, ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ, ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು, ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ, ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ, ಮತ್ತು ಕೂದಲ ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳ್ಬಹುದು.
0: ಅಂದ್ರೆ ಈ ತರದ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ, ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
1: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗುವುದು, ಇದು ಒಂದು ವಯಸ್ಸಾವಸ್ಥೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
0: PCOS
1: ನ ಅಪಾಯ. ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ.

0: ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೇನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತು ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರ್ತದೆ. ಇವೆಲ್ಲ ಪಿ ಸಿ ಓ ಎಸ್ ನಿಂದ ಆಗುವಂತ ಅಪಾಯಗಳು.
1: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರ ಈ ಪಿ ಸಿ ಓ ಎಸ್ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
0: ಈಗಾಗಲೇ ಹೇಳಿದ ತಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನು ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನು ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನ ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು ಪಿ ಓ ಎಸ್ ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
1: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಇವರಿಗೆ?
0: ಪಿಸಿಓಎಸ್ ಹೊಂದಿರುವಂತಹ ಹದಿಹರಿಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
1: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ? ಅಂದ್ರೆ ಅದನ್ನ ಉಪಯೋಗಿಸಬಾರದು, ತಿನ್ನಬಾರದು ಅಂತ.
0: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ, ತುಂಬಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆ ಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳನ್ನ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ ಈ ಪಿ ಸಿ ಓ ಎಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತೆ ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನಾಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ ಇವು ರಕ್ತದ ಒತ್ತಡವನ್ನ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್ ಇದ್ರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರ ಈ ತರದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ? ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಈ ಪಿ ಸಿ ಓ ಎಸ್ ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು.

0: ಉದಾಹರಣೆಗೆ ಈಗ ನಾವು ರಿಫೈನ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ, ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸುತ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನ ಅವ್ರು ಸೇವಿಸಬೇಕು. ಅಂದ್ರೆ ಯಾವ್ದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತಹ ಆಹಾರಗಳು, ಇವುಗಳನ್ನ ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಯಾಕಂದ್ರೆ ಇದರಿಂದ ಅಂಡಾಣುಗಳು ಉತ್ಪತ್ತಿಯಾಗಲು ಸಹಾಯ ಆಗ್ತದೆ. ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್, ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತಹ ಆಹಾರ ಪದಾರ್ಥಗಳು, ಅಂದ್ರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂತ ಚಟ್ನಿ ಆಗಲಿ, ಸೋಯಾ ಅವರೆ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತಹ ವಿಟಮಿನ್ ಇ ಇರುವಂತಹ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತವೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗ್ಲಿ ಅಥವಾ ಮೂಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತಹ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿ ಆಹಾರವನ್ನ ಸೇವಿಸಬೇಕು, ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು, ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ ಅರ್ಧ ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನ ಸೇವಿಸಬೇಕು. ಅರ್ಧ ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶ ಉಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನ ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ, ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗ್ಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನಾಕ್ಸ್ ಅಥವಾ ತಿನ್ಬೇಕು ಆ ತರ ಇದ್ರೆ ಋತುಮಾನದಲ್ಲಿ ದೊರೆಯುವಂತಹ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತು

0: ಚಕ್ರಕ್ಕೆ ಸಂಬಂಧಿತ ಅಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೆಟ್ ಆಗುವಂತಹ ಹಾರ್ಮೋನ್ ಆಗ್ಲಿ ಎಂಜೈಮ್ಸ್ ಆಗ್ಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೆಟ್ ಆಗಬೇಕು ಹಾರ್ಮೋನ್ ಆಗ್ಲಿ ಎಂಜೈಮ್ಸ್ ಆಗ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೆಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗ್ಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗ್ಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ, ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿದ್ರೆ ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾಕ್ಟರ್ GS ರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇಲ್ಲಿಯವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ

0: ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರವಾಗಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುದೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮಲುಜ ಕಣ.
2: ಕೇಳಿದ್ರೆ ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪಿಎಂ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ, 3:01 ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿರಂಗ ಕಾರ್ಯಕ್ರಮ. ಇದರಲ್ಲಿ ದಾವಣಗೆರೆಯ ಯುಬಿಟಿಡಿ ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ 2ನೇ ಭಾಗ ಕೇಳಲಿದ್ದೀರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ.

ಈ ಸಂಜೆ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00ಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:30ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರ ಸಂತೂರ್ ವಾದನ ಕೇಳಲಿದ್ದೀರಿ. ಈ ರಾತ್ರಿ 10:00ಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
2: ಶರಣಾರ್ಥಿ.
1: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ.
2: ಧನ್ಯವಾದಗಳು.
1: ವಿಶ್ವ ಯೋಗ ದಿನಾಚರಣೆ ಜೂನ್ 21 ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದಿರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನ ಹಂಚ್ಕೋಬೇಕು. ಈ ಯೋಗ ಮತ್ತೆ ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
2: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನ ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂತ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ

0: ಇಡೀ ವಿಶ್ವದಲ್ಲಿ ಯೋಗವನ್ನ ಆಚರಿಸ್ತಾರಂತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನ ನಾವು ನಮಗೇ ಆಗಿ ಇಟ್ಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಭಾರತ ದೇಶ ಅಂತಂದ್ರೆ ಭಾವನಾತ್ಮಕವಾಗಿರುವಂತ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂತ ದೇಶ ಅಂತ ಕರೀತಾರೆ, ರಾಗ ದ್ವೇಷವಿಲ್ಲದೆ ಇರುವಂತ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂತ ಯೋಗಶಾಸ್ತ್ರವನ್ನ ಇಡೀ ವಿಶ್ವಕ್ಕೆ ಹಂಚಿರುವಂತದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನ ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂತವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
1: ಈ ಜಲಯೋಗ ಅಂದ್ರೆ ಏನು ಸ್ವಾಮೀಜಿ?
0: ಈಗ ಒಂದು ವಿಚಾರ ಏನಂತಂದ್ರೆ, ಎಲ್ಲರೂ ನೋಡಿರುವಂತ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದ್ರೆ ನೀರಿನ ಮೇಲೆ ಯೋಗವನ್ನ ಮಾಡುವಂತದನ್ನ ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದ್ಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ತರ ಅಷ್ಟಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯ್ತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಮಹದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಣ ಮಾಡ್ತಾರೆ ಅಂತ ಒಂದು ದಾಖಲೆ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಭಾವಚಿತ್ರವನ್ನ ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂತ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸ್ದಾಗ ಆ ಚಿತ್ರವನ್ನ ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದ್ರೆ, ಅಂಬಿಗರ ಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಹದೇಶ್ವರ ಬಂದಾಗ ಈ ಮೂರು ನದಿಗಳು, ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಅವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಹದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯ್ತು, ಬಹಳಷ್ಟು ಸಂಶೋಧನೆಯನ್ನ. ಅದೇ ತರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಒಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದ್ರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂತ ವಾಡಿಕೆ ಇರುವಂತ ಸಂದರ್ಭದಲ್ಲಿ ಈ ದಡಕ್ ಬಂದಾಗ ಅವ್ರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕುತ್ಕೊಂಡು ಇತೆಗೆ ಧ್ಯಾನನೂ ಆಗ್ಬೇಕು, ಆ ದಡನೂ ಸೇರ್ಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಬಹಳಷ್ಟು ಜನ ಈ ಪ್ರಯೋಗವನ್ನ ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕುತ್ಕೊಂಡು ಸಾಧನೆ ಮಾಡೋರು ಬಹಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದ್ರೆ ಇದ್ಯಾವುದು ಹೊರಗ್ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಯಾಕೆ ಆಗ್ಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂತವರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದ್ರೆ ಬಹುಶಃ ಬೆಳಗ್ಗೆ 1-4 ಗಂಟೆಗೆ ಹೋದ್ರೆ 8 ಗಂಟೆವರೆಗೂ ನೀರಲ್ಲಿ ಇರ್ತಾ ಇದ್ದೆ, ತಿರ್ಗಾ ಸಂಜೆ 5 ಗಂಟೆಗೆ ಹೋದ್ರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿ ಇರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನ ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನ ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದ್ರೆ ನೀರಿನ ಮೇಲೆ ಮಾಡೋಕೆ ಇಂಟ್ರೆಸ್ಟ್ ಆಯ್ತು ನನಗೆ, ಅದಾದ್ಮೇಲೆ ಏಕಾಗ್ರತೆ ಆಯ್ತು. ಅದರಲ್ಲಿ ಬಂದೇನಂತಂದ್ರೆ ಆಸನಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನೀರ್ ಮೇಲೆನೆ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನ ಹಾಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದ್ರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೆನೆ ಆಸನಗಳನ್ನ ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನು ಹಾಕ್ಬೋದು, ಆಮೇಲೆ ವೃಕ್ಷಾಸನನು ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು,

0: ಮಯೂರಾಸನ ಆಗ್ಬೋದು, ಅರ್ಧಚಂದ್ರ ಆಸನ ಆಗ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನ ನೀರ್ ಮೇಲೆ ಪ್ರಯೋಗ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂತ ಸಂಶೋಧನೆ. ನನಗೇನಂತಂದ್ರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದ್ರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದ್ರೆ ತುಂಬಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದ್ರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವ್ದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯ್ತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯ್ತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕದಾಗ ಏನಾಯ್ತು, ಅಗ್ನಿ ತತ್ವ ಆಯ್ತು. ಅದಾದ್ಮೇಲೆ ನಾವು ಮೇಲ್ ನೋಡ್ತೀವಲ್ಲ ಆಕಾಶ ತತ್ವ ಆಯ್ತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ, ವಾಯುತತ್ವ ಆಯ್ತು. ಪಂಚಭೂತಗಳನ್ನ ಅಳವಡಿಸಿಕೊಂಡು ಮಾಡೋ ಯೋಗ ಶಾಸ್ತ್ರ ಅಂದ್ರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದ್ರೆ ಪ್ರಾಣಾಯಾಮ ಚೆನ್ನಾಗಿರ್ಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡಕ್ಕೆ ಒಂದೊಂದ್ಸಲ ಕಷ್ಟ ಅನಿಸ್ತದೆ ಆಸನಗಳನ್ನ. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳಕ್ಕೆ ತಾವು ನೋಡಿ ಬೇಕಾದ್ರೆ ಒಂದ್ಸಲ ಆ ಕಾಲ ಹಾಕೊಂಡು ಆ ಕಾಲ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ ಯತ್ನಾನುಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನುಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರ್ಬೇಕಷ್ಟೇ. ಅವ್ರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ ಅವ್ರಿಗೆ ತುಂಬಾ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು, ಚಿಕ್ಕವರಿಂದನೂ ಮಾಡಬಹುದು. ಅದೇ ಪ್ರಜ್ಞೆ ಇರಬೇಕು ಅವ್ರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು. ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸ್ಬೋದು
1: ಸ್ವಾಮೀಜಿ. ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬಾ ಪ್ರಚಾರವನ್ನು ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲ್ ನೋವು.
0: ಕೆಲವೊಂದು ತಮ್ಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಅಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮ್ಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರ್ ಸ್ನಾನ ಮಾಡಬೇಕು ಅಂತಾನೆ ಇರೋದು. ತಣ್ಣೀರ್ ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರ್ ಸ್ನಾನವನ್ನ ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನ ಸಮತೋಲನವಾಗಿ ಇಟ್ಕೊಳ್ಳುವಂತ ಇರ್ಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರ. ಈಗ ನಮ್ದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂತದ್ದು ಅಂದ್ರೆ ಜಲಯೋಗದಲ್ಲೇ ನಾನ್ ಕಂಡ್ಕೊಂಡಿರುವಂತದ್ದು. ಆಮೇಲೆ ಒಂದೇನಪ್ಪ ಅಂತಂದ್ರೆ ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದಾರೆ ತುಂಬಾ. ಆ ಒತ್ತಡದಲ್ಲಿ ಇರುವಂತವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಬೇಕು. ನಮ್ ತಲೆಗೆ ಧ್ಯಾನ ಹಾಕೊಟ್ರೆ ನಮ್ ತಲೆ ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂತ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು.

0: ಅಂತಂದ್ರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮ್ಗೆ ಯೋಗ ಅಂತಂದ್ರೆ ನಮ್ಮ ಇಡೀ ಶರೀರಗಳಿಗೆ ಅಂಗ ಅಂಗಗಳಿಗೆ ಬಲಿಷ್ಠ ಆಗ್ಬೇಕಂತ ಯೋಗವನ್ನ ಮಾಡ್ಬೇಕು. ಹಾಗೆ ಆಹಾರವನ್ನ ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರ್ಲಿಕ್ಕೆ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ, ಬಹಳಷ್ಟು ಜನರಿಗೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೆ ಇದಾವೆ. ಆದ್ರೆ ಇವತ್ತು ತುಂಬಾ ಜನರು ಮಕ್ಕಳಿಗೆ, ಇವತ್ತು ಯಾವ್ದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ರು ಯಾರೋ ಒಬ್ರು ಟ್ರೈನ್ಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯ ಪುಸ್ತಕವನ್ನ ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಅವಾಗ ಆ ಮಕ್ಕಳು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಹೇಳಿದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನ ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಬಲ್ಲದೆ?
0: ದೇಹದ ತೂಕಕ್ಕೆ ಏನಂತಂದ್ರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಬಹಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದ್ರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನ್ ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದ್ರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನ ಸಮತೋಲನವಾಗಿ, ಅದಕ್ಕೆ ತ್ರಿಕರ್ಣ ಅಂತ ಕರೀತಾರೆ, ಇವು ಶುದ್ಧಿ ಆಗ್ಬೇಕಂತಂದ್ರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತೆ ಮಹಿಳೆಯರಿಗೆ ಹೇಗೆ?
0: ಮಹಿಳೆಯರು ಮಾಡಬಹುದು, ಆದ್ರೆ ಗರ್ಭಿಣಿಯರು ಮಾಡ್ಲಿಕ್ಕೆ ಏನಾಗ್ತದೆ ಅಂದ್ರೆ ಅವರು ತುಂಬಾ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನ ತಾವು ಹಾಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಈಗಾಗಲೇ ಪ್ರಾರಂಭ ಮಾಡಿದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. PG ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೀವಿ ಈಗಾಗಲೇ, ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ PGಲಿ.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡು ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನ ನಮ್ಮ ಚಂದ್ರವನದಲ್ಲೇ ಮಾಡಿದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತನೂ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಅಪ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತನೂ ನಾವು ಮಾಡ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗ್ಲು. ಒಂದೇನಪ್ಪ ಅಂತಂದ್ರೆ ನಮ್ಮ ಆಹಾರದ ಪದ್ಧತಿ, ಆಗ್ಲೇ ಹೇಳದ್ನಲ್ಲ, ಯೋಗ ಅಂತಂದ್ರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಏನ್ ಗೊಬ್ಬರ ಕೊಡ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ, ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದ್ರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಆಗಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂತದ್ದು, ಈ ಒತ್ತಡವನ್ನ ಜಲಯೋಗದಲ್ಲಿ ಖಂಡಿತವಾಗ್ಲೂ ಕಡಿಮೆ ಮಾಡುದು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದ್ರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದ್ರೆ ಸೂರ್ಯನ ಕಿರಣ ಬೀಳ್ಬೇಕಾದ್ರೆ ತುಂಬಾ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬಾ ಬೀಳಕ್ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯ್ತು. ಇದು ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವ ಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕ

0: ನನ್ನ ಹುಡುಕೊಂಡಿದ್ ಈ ತರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನು ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗ್ ಬೇಕು ಅಂತ ಹೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನಗೆ ಹಿಡಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರ್ ಇದ್ದಂತವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯ್ತು ಅಂತೇಳಿ ಈ ಸಬ್ಜೆಕ್ಟ್ ಅನ್ನ ನಾನು ಪ್ರಬಂಧವನ್ನ ಮಂಡಿಸಿದೆ. ಸೊ ಅವರು ಈ ಜಲಯುಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನ್ ನಾನು ಮಾಡಿದ್ನು ಆ ಯೋಗವನ್ನ ಪ್ರದರ್ಶನ ಮಾಡಿದ್ನಲ್ಲ ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲಿ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಫೆಬ್ರವರಿ 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನ ಹಾಕ್ತೀವಿ, ನಂತರ ಧ್ಯಾನ. ಹೀಗೆ ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದ್ಮೇಲೆ ಇಂಥದೇ ಹಾಕ್ಬೇಕು, ಆ ತರ ಏನಾದ್ರು ಇದೆಯಾ?
0: ಇಲ್ಲ, ಆ ತರದ್ದೇನಿಲ್ಲ. ಒಂದೇನಪ್ಪ ಅಂತಂದ್ರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದ್ರೆ ಸ್ವಲ್ಪ ಬಾಡಿನ ಮೇಲ್ಗಡೆ ಟ್ವಿಸ್ಟ್ ಅಂದ್ರೆ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ತೀವಿ, ಮೇಲ್ಗಡೆ ಎಕ್ಸಸೈಸ್ ಅನ್ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನ್ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ತರದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತಂದ್ರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದ್ರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಗೊತ್ತೇ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ರೆ ಅದ್ ಹೆಂಗ್ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಯದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ತರ ತೇಲ್ಕೊಂಡು ಹೋಗಿ. ನೀವು ನೀರ್ ಮೇಲೆ ನಮ್ ಬಾಡಿನ ಏನೋ ಚೆಕ್ ಮಾಡಿದ್ರೆ ಸುಮ್ನೆ ಒಂದ್ ಬೆಳ್ಳಲ್ಲಿ ಸುಮ್ನೆ ಹಿಂಗ್ ಎಳೆದ್ರೆ ನಮ್ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳೆಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದ್ರೆ ಬರ್ತದೆ ಅಂತ ಅಂದ್ರೆ ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡ್ಬೇಕಾದ್ರು ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ಹರಿಯೋ ನದಿಲಿ, ನಮ್ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನ ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನ ಮಾಡಿದಿರಿ ಮತ್ತೆ ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನ ಮಾಡಬೇಕು ಯೋಗವನ್ನ ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಒಂದು ಶಿಷ್ಯರಿಗೆ ಕಲಿಸಿ ಅವರೇ ಹೇಳ್ಕೊಡೋ ತರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂತದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂತ ಸಂದರ್ಭದಲ್ಲಿ ಮಾಡಿರುವಂತದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮ್ಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡ್ಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬಾ ಕಷ್ಟ ಆಯ್ತು, ಬೇರೆಯವ್ರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗ್ಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗ್ಲಿ ಅಂತ ಮಾಡಿದ್ದೀನಿ.
1: ಅಂದ್ರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನ ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳದ್ನಲ್ಲ, ಒಬ್ರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ್ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕೊಂಡು ಸೂತ್ರಗಳನ್ನ ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ. ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನ ಯಾರು ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನ ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನ ಕಾಪಾಡ್ಲಿಕ್ಕೋಸ್ಕರನೇ, ಇದನ್ನ ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂತದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ರೆ, ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮವು ರಕ್ಷಿತೇ ರಕ್ಷಿತ ಅಂತ ಏನ್ ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತ ಅಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ ಜಲಯೋಗದಿಂದ.

0: ಆರೋಗ್ಯವಂತರು ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನಸಮುದಾಯಕ್ಕೆ.
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ ಸಾಮಾನ್ಯ ಜನರು ಸಹ ಒಂದು ಕಲಿರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತರೋದು ಯೋಗನೆ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೆ, ನಮ್ಮ ತಾಯಂದ್ರು ನನ್ನ ಸಹೋದರಿಯರು ರಾಗಿ ಬೀಸೋದು ರಾಗಿ ಕುಟ್ಟೋದು ಇವೆಲ್ಲ ಯೋಗ ಇತ್ತು, ನೀರು ಸೇದೋದು ಯೋಗನೆ. ಆದ್ರೆ ಇವೆಲ್ಲ ಬಿಟ್ಟಿರೋದ್ರಿಂದನೆ ರೋಗ ಬಂದಿದೆ. ಯೋಗ ಬೇಕು ಅಂತಂದ್ರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೇದೇ ಆಗ್ತದೆ ಅನ್ನೋದನ್ನ ವಿಶ್ವ ಯೋಗ ದಿನಾಚರಣೆ ದಿನ ಎಲ್ರು ಬಹಳ ಗ್ರಾಮತ್ ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೇದು ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ, ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನ ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದ್ರೆ ಆಕಾಶವಾಣಿನೇ ಕೇಳ್ತಾ ಇದ್ದು, ಇವತ್ತು ಅದನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನ ಹಾಡುವಂತ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬಾ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ

ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ ಶೇಕಡಾ 60%ವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 kV ವಿದ್ಯುತ್ ಇಂದ 3 kV ವಿದ್ಯುತ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 kV ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 kV ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಮುಂದುವರೆದು 3 kV ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ ಅನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ, ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 GW ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ವಾಯು ಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ

ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು

0: ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. ಮೂರನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. ನಾಲ್ಕನೇ ಹಂತದಲ್ಲಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಐದನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. ಆರನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. ಕೊನೆಯ ಹಂತದಲ್ಲಿ ಒಮ್ಮೆ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಾಂಗದರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ

0: ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸೆನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27ರ ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ.

0: ಸ್ಪಂದಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56 ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ಈ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟಿ ಕೆ ಶಿವಕುಮಾರ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಂಗೀತ ದಿನ ಇತ್ತು. ಹಾಗಾಗಿ ಇವತ್ತು ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನುವಂತಹ ಪದ ಬಳಕೆಯಾಗಿರಲಿ, ದೂರವಾಣಿ ಕರೆ ಮಾಡಿ ನೀವು ಹಾಡಬಹುದು. ದೂರವಾಣಿ ಸಂಖ್ಯೆನ ನೆನ್ಪಿಟ್ಕೊಳ್ಳಿ, 08282220074. ನಿನ್ನೆಯ ಸಂಗೀತ ದಿನದ ಸಂದರ್ಭದಲ್ಲಿ ಇವತ್ತು ಸಂಗೀತ ಅನ್ನೋ ಪದ ಬಳಕೆಯಾಗಿರೋ ಹಾಡುಗಳನ್ನು ನೀವು ಕರೆ ಮಾಡಿ ಹಾಡಿ ನೋಡೋಣ, ಎಷ್ಟು ಜನ ಎಷ್ಟು ಹಾಡುಗಳನ್ನು ನೆನಪು ಮಾಡಿಕೊಡ್ತೀರಿ ಅಂತ. ಓಕೆನಾ? ಕರೆ ಬರ್ತಾ ಇದೆ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ತೆ, ಹೇಳಿ.
2: ಕೇಶವ್ ಸರ್ ಲಯರುತ್ತ ಭದ್ರಾವತಿಯಿಂದ.
1: ಕೇಶವ್ ಅವ್ರೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಎಸ್ ಪಿ ದೇವರ ಹಾಡೋದು. ಸಂಗೀತವೇ ನನ್ನ ಉಸಿರು, ಚಪ್ಪಾಳೆಯೇ ನನ್ನ ದೇವರು, ಪೂರ್ವದ ಜನ್ಮವು ಯಾವುದು, ಪೂರ್ವದ ಜನ್ಮವು ಯಾವುದು, ಈ ದಿನ ಈ ಜನ ನನ್ನದು ನನ್ನದು, ಸಂಗೀತವೇ ನನ್ನ ಉಸಿರು,
1: ಚಪ್ಪಾಳೆಯೇ
2: ನನ್ನ ದೇವರು. ಸ್ವಲ್ಪ ಸಾಹಿತ್ಯ ತಪ್ಪಾಯ್ತು.
1: ಓಕೆ, ಇರ್ಲಿ, ಪರವಾಗಿಲ್ಲ, ನೆನಪು ಮಾಡ್ಕೊಂಡು ಹಾಡಿದ್ರಿ ಅಲ್ಲ, ಸಂತೋಷ. ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರ್ಲಿ. ನೋಡೋಣ ಯಾವ್ಯಾವ ಹಾಡನ್ನ ನೆನಪು ಮಾಡ್ಕೊಡ್ತೀರಿ ಇವತ್ತು. ಹಲೋ,
3: ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡೋದು?
3: ವಿದ್ಯಾನಗರದಿಂದ.

0: ಓಕೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಒಲವಗಿರೋ ಚಿತ್ರದ ಸಂಗೀತವೇ ನೀನುಡಿಯುವ ಮಾತೆಲ್ಲ, ಕಲ್ಲಾಪವೇ ನೀರೆ ಅಲ್ಲೆಲ್ಲ, ಸಂತೋಷವೇ ನೀ ಜೊತೆಯಿರೆ ಬಾಳೆಲ್ಲ, ಸರಸದಲ್ಲಿ ಸಮನಾರಿಲ್ಲ, ಪ್ರೇಮದಲ್ಲಿ ಗೆಲ್ಲುವೆಯೆಲ್ಲ, ಮೌನದಲ್ಲಿ ಹೇಳಿದೆಯೆಲ್ಲ, ನೋಟದಲ್ಲಿ ಹಾಡಿದೆಯೆಲ್ಲ, ಸಂಗೀತವೇ ಧನ್ಯವಾದಗಳು ಸರ್.
0: ಓಕೆ ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರಲಿ. ನೋಡೋಣ ಎಷ್ಟು ಹಾಡುಗಳನ್ನ ನೆನಪು ಮಾಡ್ಕೋತೀರಿ. ಹಲೋ
2: ಹಲೋ
0: ಹೇಳಿ. ನಮಸ್ಕಾರ, ಯಾರು ಮಾತಾಡೋದು?
2: ರಾಧಾ ನಿಧಿಗೆಯಿಂದ. ಸರ್, ಸಂಗೀತದ ಸಮಾನಾರ್ಥಕ ಪದ ಗಾನ ಬಂದ್ರೆ ನಡೀತಾ ಸರ್?
0: ಬೇಡ ಬೇಡ, ಬರೀ ಸಂಗೀತ ಅಂತ ಇರಲಿ.
2: ಓಕೆ ಸರ್.
0: ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರಬೇಕು. ಓಕೆನಾ? ಹಲೋ
3: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಶಕ ಶಬ್ದಪುರ.
0: ಓಕೆ ಮಂಜುನಾಥ್ ಅವ್ರಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಹಾಡ್ತೀನಿ ಸರ್. ಶಿಲೆಗಳು ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ ಹಾಡಿದೆ, ಕೇಶವನೆದುರಲಿ ಕೇಶವನೆದುರಲಿ, ಶಿಲೆಗಳು ಸಂಗೀತವ ಹಾಡಿದೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲಿ, ಶಿಲೆಗಳ ಸಂಗೀತವ ಹಾಡಿದೆ, ಶಿಲೆಗಳ ಸಂಗೀತವ ಹಾಡಿದೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡು ಹೇಳಿ. ಹಲೋ
4: ಹಲೋ
0: ಹೇಳಿ, ಯಾರು?
4: ಚಂದ್ರಶೇಖರ್.
0: ಚಂದ್ರಶೇಖರ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಸರ್ವ ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, ಏಳು ಸರವು ಸೇರಿ ಸಂಗೀತವಾಯಿತು. ಹೆಂಗೆ ಸರ್ ಇಷ್ಟ ಬರ್ತಾ ಇರೋದು?
0: ಓಕೆ, ಬೇಕಾದಷ್ಟು ಆಯ್ತು ಬಿಡಿ.
4: ಇಲ್ಲ, ದನ ಕಟ್ತಾ ಇದ್ದೆ, ದನ ಈಗ ಹೊಡ್ಕೊಂಬಂದೆ ತೋಡ್ತಿಂದ.
0: ಓಕೆ ಓಕೆ, ಥ್ಯಾಂಕ್ ಯು.
4: ಹಾಂ ವೆಲ್ಕಮ್ ಸರ್.
0: ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕೇಳಿದ್ರೆ ಕರೆ ಮಾಡಿ ಹಾಡು ಹೇಳಿ, ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರ್ಬೇಕು. ಹಲೋ
5: ಹಲೋ,
0: ಯಾರು?
5: ಜಯಮ್ಮ.
0: ಓ ಜಯಕ್ಕ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ನೋಡಿ ಬರ್ತಿತ್ತು, ಹೇಳ್ತೀನಿ.
0: ಹೇಳಿ ಹೇಳಿ ನೋಡಿನ.
5: ಸಂಗೀತವೇ ನನ್ನ ಉಸಿರು, ಚಪ್ಪಾಳವೇ ನನ್ನ ದೇವರು. ಮುಂದಕ್ಕೆ ಬರಲ್ಲ,
0: ಮುಂದಕ್ಕೆ ಬೇಡ ನೀವು ಹೇಳೋದು, ಅದಾಗಲೇ ಮೊದ್ಲೇ ಹಾಡಿ ಆಗಿದೆ.
5: ಇಲ್ಲ ಆಗ್ಲಿಲ್ಲ, ಇದು
0: ಸಂಗೀತವೇ ನನ್ನ ದೇವರು ಅಂತ ಹೇಳಿ ಮೊದ್ಲನೇ ಕರೆ ಮಾಡಿದ್ರಲ್ಲ, ಅವರೇ ಹೇಳಿದ್ರು.
5: ಹ್ಮ್,
0: ಆಯ್ತು ಜಯಕಾ, ಧನ್ಯವಾದ ಕರೆ ಮಾಡಿದಕ್ಕೆ.
5: ಧನ್ಯವಾದ.
0: ಓಕೆ, ಹಲೋ
6: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
6: ತನುಜ, ಮಾಧವ್ ನಗರ ಭದ್ರಾವತಿಯಿಂದ ಸರ್.
0: ತನುಜ ಅವರಿಗೆ ಯಾವ ಹಾಡು ನೆನಪಾಯ್ತು?
6: ಹಾ ಸರ್. ಸಂಗೀತ ಹಾಡುವಾಗ ಅಪ್ಪ ಸ್ವರವು ಮೂಡಿ ಬಂದು ಶ್ರುತಿ ಸೇರದಂತಾಯಿತು, ಆ ಭಯದಿಂದ ಎದೆ ನಡುಗಿತು ಸರ್. ಅಷ್ಟೇ ಗೊತ್ತಿರೋದು.
0: ಓಕೆ, ಆದ್ರೂ ಅದನ್ನು ನೆನಪು ಮಾಡಿಕೊಂಡು ಅಲ್ಲ, ಏನಷ್ಟೇ ಹಾಡಿದ್ರಲ್ಲ,
6: ಯಾವ್ದು ಅನ್ಕೊಂಡು ಇದನ್ನ ಹೇಳ್ಬೋದು ಇದನ್ನ ಹೇಳ್ಬೋದು ಅಂತಿದ್ದಾಗ ಅವೆಲ್ಲವೂ ಬಂದ್ಬಿಟ್ಟು ಈಗ.
0: ಓಕೆ ಓಕೆ,
6: ಒಳ್ಳೆ
0: ಹಾಡು ನೆನಪು ಮಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಕರೆ ಮಾಡಿ ಹಾಡು ಹೇಳಿ.

0: ನೀವು ಹಾಡೋ ಹಾಡಲಿ, ಸಂಗೀತ ಅನ್ನೋ ಪದ ಇರಲಿ.
1: ಹಲೋ
0: ಹಲೋ
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ತಾವ್ ಹೇಗಿದ್ದೀರಿ? ಚಿಕ್ಕಪ್ಪನವ್ರ ಜೊತೆ ಮಾತಾಡ್ಬೇಕಾದ್ರೇನೆ ಒಂದು ಖುಷಿ ಅಪ್ಪ, ಯಾವಾಗ್ಲೂ ಎಂಥೂಸಿಯಾಸ್ಟಿಕ್.
1: ಹಂಗೆ ಇರ್ಬೇಕು ಸರ್ ಜೀವನದಲ್ಲಿ, ಇನ್ನೇನಿದೆ ಸರ್, ನಗ್ ನಗ್ತಾನೆ ಇರ್ಬೇಕು, ನಗ್ ನಗ್ತಾನೆ ಬಾಳ್ಬೇಕು, ನಗ್ ನಗ್ತಾನೆ ಒಂದ್ ದಿವಸ ಹೋಗ್ತಾ ಇರ್ಬೇಕು. ಇಲ್ಲಾಂದ್ರೆ ದೇವ್ರ ಸಿಟ್ ಆಗ್ಬಿಡ್ತಾನೆ ಅವನು. ಹೋಗಿ ಬಾರಪ್ಪ, ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರ್ಸ್ಕೊಂಡು ಮತ್ತೆ ನನ್ನ ಹತ್ರ ನಗ್ ನಗ್ತಾನೆ ಬಾ ಅಂತ ಹೇಳ್ ಕಳ್ಸಿರ್ತಾನೆ. ನಾವ್ ಹತ್ಕಂತ ಹೋದ್ರೆ ಅವ್ನಿಗೆ ಸಿಟ್ಟು ಬಂದ್ಬಿಡುತ್ತೆ ದೇವ್ರಿಗೆ.
0: ಯಾವ ಹಾಡು ನೆನ್ಪ್ ಮಾಡ್ಕೊಂಡ್ರಿ ಈಗ?
1: ಎಲ್ಲೆಲ್ಲೂ ಸಂಗೀತವೋ, ಎಲ್ಲೆಲ್ಲೂ ಸೌಂದರ್ಯವೋ, ಕೇಳುವ ಕಿವಿ ಇರಲು, ನೋಡಲು ಕಣ್ಣಿರಲು, ಎಲ್ಲೆಲ್ಲೂ ಸೌಂದರ್ಯವೋ. ಧನ್ಯವಾದಗಳು ಸರ್.
0: ಏ, ತುಂಬಾ ತುಂಬಾ ಧನ್ಯವಾದಗಳು, ಒಳ್ಳೆ ಹಾಡು ಹೇಳಿದ್ರಿ.
1: ಸಂಗೀತ ವಾಕ್ಯ ಸರ್.
0: ಓಕೆ, ಥ್ಯಾಂಕ್ ಯು.
1: ಧನ್ಯವಾದ.
0: ಮತ್ತೆ ಯಾವ ಹಾಡು ನೆನಪಾಯ್ತು? ಬೇಗ ಬೇಗ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಹಲೋ
2: ಹಲೋ,
0: ಹೇಳಿ ಯಾರು?
2: ಲಕ್ಷ್ಮೀ ಜನ್ನಾಪುರ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಎಡಕಲ್ ಗುಡ್ಡದ ಮೇಲೆ.
0: ಹಾ,
2: ಆಹಾ ಓಹೋ ಸಂಗೀತ, ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ, ಹೊಸ ಹೊಸ ಅಡಿಗೆ ತುಂಬಿ, ಎಲ್ಲೆಲ್ಲೂ ತುಂಬಿದೆ ಸಂಗೀತ, ಆಹಾ ಓಹೋ ಸಂತೋಷ ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಗು ನಗೆ, ಎಲ್ಲೆಲ್ಲೂ ತುಂಬಿದೆ.
0: ಥ್ಯಾಂಕ್ಸ್ ಅಮ್ಮ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ.
2: ಧನ್ಯವಾದ.
0: ಹೇಳಿ, ಮತ್ತೆ ಯಾವ ಹಾಡು ನೆನ್ಪು ಹಾಡ್ಕೊಂಡ್ರಿ? ನೀವು ಹಾಡೋ ಹಾಡಲಿ ಸಂಗೀತ ಅನ್ನೋ ಪದ ಬಳಕೆಯಾಗಿರ್ಲಿ. ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡುದು?
3: ನಾಗರತ್ನ ಕಾಂಬಳೆ, ಶಿವಮೊಗ್ಗದಿಂದ.
0: ಓಕೆ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ರಾಜ್ಕುಮಾರ್ ಗಾಯತ್ರಿ ಹಾಡಿರೋದು. ಶ್ರೀಮತಿಯ ಪ್ರಶ್ನಿಸಲೆಂದೇ ಸಂಗೀತ ಕಲಿತಿದ್ದೇನು, ಅವಳ ಹಾಗೆ ಒಂದು ಮಗುವ ಕೈಗೆ ಕೊಡದೆ ಹೋದದ್ದೇನು, ಹೇಳುವುದು ಒಂದು ಮಾಡುವುದು ಇನ್ನೊಂದು.
0: ಮತ್ತೆ
3: ಹೇಳುವುದು ಒಂದು ಮಾಡುವುದು ಇನ್ನೊಂದು. ಹೇಗೋ ಕಾಲೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ, ಹೇಳುವುದು ಒಂದು ಮಾಡುವುದು ಇನ್ನೊಂದು. ಅದೆಲ್ಲ ಬರ್ತದೆ ಸರ್.
0: ಹೌದು ಹೌದು ಹೌದು ಮೇಡಮ್, ಧನ್ಯವಾದ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಸರ್.
0: ಓಕೆ, ಹಲೋ
4: ಸರ್, ಗುಡ್ ಆಫ್ಟರ್ನೂನ್ ಸರ್.
0: ಗುಡ್ ಆಫ್ಟರ್ನೂನ್ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಮೇಲ್ಕೋಟಿ ಸರ್.
0: ಹ್ಞೂ ಸರ್, ಗೊತ್ತಾಯ್ತು. ಯಾವ ಹಾಡು ನೆನಪಾಯ್ತು
4: ಸರ್? ಗೀತಾ ಚಿತ್ರದು.
0: ಹಾಂ.
4: ಗೀತಾ, ಈ ಹಾಡು ನಿನಗಾಗಿ, ನಿನ್ನ ನೆನಪಿಗಾಗಿ,

0: ನನ್ನ ಕನಸಲ್ಲಿ ಕುಣಿದ ಗೀತ, ನನ್ನ ಮನವನ್ನು ಅರಿತ ಗೀತ, ಗೀತ ಸಂಗೀತ. ಧನ್ಯವಾದ ಸರ್.
1: ಏ ಧನ್ಯವಾದಗಳು ಸರ್, ಸಖತ್ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್.
1: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ನೀವು ಹಾಡ ಹಾಡಲಿ, ಸಂಗೀತ ಅನ್ನೋ ಪದ ಬಳಕೆ ಆಗಿರಲಿ. ನಿನ್ನೆ ಸಂಗೀತ ದಿನ ಇತ್ತು, ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ. ಹಲೋ ಹಲೋ, ಯಾರು?
2: ಹಲೋ ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡೋದು?
2: ಸಲ್ಮಾ ಟೀಚರ್, ತಿರುಕೆರೆಯಿಂದ.
1: ಸಲ್ಮಾ ಟೀಚರ್, ಎಲ್ಲಿದ್ದೀರಿ?
2: ಸ್ಕೂಲಲ್ಲಿದ್ದೀವಿ ಸರ್.
1: ಆದರೂ ನಿಮ್ಮ ಆಸಕ್ತಿನ ತುಂಬಾ ಮೆಚ್ಚಿಕೋಬೇಕು, ಯಾಕೆಂದ್ರೆ ಸ್ಕೂಲಲ್ಲಿ ಇದ್ಕೊಂಡು ಆ ಮಕ್ಕಳ ಒತ್ತಡದ ನಡುವೆ ಆಕಾಶವಾಣಿಗೆ ಕರೆ ಮಾಡ್ತೀರಲ್ಲ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಸಂಗೀತ

0: ಧನ್ಯವಾದಗಳು ಮೇಡಮ್, ಒಳ್ಳೆ ಹಾಡು ನೆನ್ಪು ಮಾಡ್ಕೊಟ್ರಿ. ಓಕೆ ಓಕೆ, ಆಯ್ತು ಆಯ್ತು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ. ಹಲೋ
1: ಹಲೋ,
0: ಹೇಳಿ.
1: ನಮಸ್ತೆ ಸರ್, ನಾನು ಸಾವಿತ್ರಮ್ಮ ಊಟ ಕಾಲೋನಿಯಿಂದ.
0: ಹೇಳಿ ಸಾವಿತ್ರಮ್ಮ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಮತ್ತೆ ಹಾಡಿದ್ದು ಕೋಗಿಲೆ ಬಾನನ್ನ ಸಂಗೀತ, ಅದು ಹೇಳಿದ್ರು ಸರ್.
0: ಈಗಷ್ಟೇ ಆಯ್ತು.
1: ಆಯ್ತಾ? ಇದು ಈ ಬಂಧನ ಜನ್ಮ ಜನ್ಮದ ಅನುಭವ ಅದರಲ್ಲಿ ಇದೆ ಸರ್, ಸಂಗೀತ ಅಂತ ಬಂಧನ ಪಿಕ್ಚರ್ ಇಂದ.
0: ಅದರಲ್ಲಿದ್ಯಾ?
1: ಹೇಳಿ ನೋಡೋಣ. ಸಂಗೀತ ಸಂತೋಷ ಸಂಗೀತ ಅಂತ ಐತೆ.
0: ಓಕೆ ಓಕೆ, ಹೇಳಿ.
1: ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಅಂತ ಐತೆ ಸರ್.
0: ಏ ಐತೆ ಐತೆ, ಕರೆಕ್ಟ್ ಆಗೈತೆ. ನೀವ್ ಹೇಳಿ ಸರಿಯಾಗೈತೆ. ಆಯ್ತಮ್ಮ, ಧನ್ಯವಾದ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಕೇಳಿದ್ರಿ, ಮತ್ ಯಾವ ಹಾಡು ನೆನಪಾಯ್ತು? ನೀವು ಹಾಡೋ ಹಾಡಲ್ಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರ್ಲಿ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು? ಮಮತಾ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹೇಳಿ.
1: ಸಂಗೀತ ಈ ಜೀವನ, ಸಂತೋಷ ಈ ಯೌವನ, ಸ್ನೇಹದ ಜೋಡಿಯ ಈ ಭಾವನ, ಪ್ರೀತಿಯ ತುಂಬಿದ ಆರಾಧನ. ಸಂಗೀತ ಈ ಜೀವನ, ಸಂತೋಷ ಈ ಯೌವನ. ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಬೇಗ ಬೇಗ ಕರೆ ಮಾಡಿ, ಹಾಡಿ. ಹಲೋ
3: ಹಲೋ, ನಮಸ್ಕಾರ ಸರ್. ದೀನಾ ವಸಂತರಾವ್ ಮಂಗಳೂರಿಂದ.
0: ನಮಸ್ಕಾರ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಎದಕ್ಕಲ್ಲು ಗುಡ್ಡದ ಮೇಲೆ ಆಗಿದೆ ಸರ್.
0: ಆಯ್ತು,
3: ಇನ್ನೊಂದು ಹಳೆ ಹಾಡಿದೆ. ಏಳು ಸ್ವರವು ಸೇರು, ಇದಾಯ್ತು ಸರ್?
0: ಆಯ್ತು.
3: ಸಂಗೀತವೇ ನೀ ನೋಡಿಯೋ ಮಾತೆಲ್ಲ, ಇದಾಯ್ತು ಸರ್?
0: ಅದು ಆಯ್ತು.
3: ಶಿಲೆಗಳು ಸಂಗೀತವ ಹಾಡಿವೆ,
0: ಅದು ಆಯ್ತು.
3: ಅದು ಆಯ್ತು. ಸಂಗೀತ ಸಂಗೀತ ಸಂಗೀತ ಎಂಬುದು ನಮ್ಮ ಹೆಸರ, ಕೇಳಯ್ಯ ಹೇಳು ಇಂದ್ರಜ ಸೂರ ಅಂತ. ಸಂಗೀತ ಅಂತ ಫಿಲಮ್.
0: ಹೌದಾ?
3: ಹೌದು ಸರ್, ಸಂಗೀತ ಅಂತ ಫಿಲಮ್ ನಲ್ಲಿ ಈ ಹಾಡು.
0: ಓಕೆ ಓಕೆ, ಯಾರು ಹಾಡಿರೋದು ಇದು?
3: ಇದು ಯಾವ ಫಿಲಮ್ ಅಂದನೇ?
0: ಯಾವುದು?
3: ಹಾಕಿದ್ರಲ್ಲ ಮ್ಯೂಸಿಕ್ ಈಗ.
0: ಓಕೆ ಓಕೆ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು?
1: ಗೀತಾ ಮಲರೂಪಿಂದ.
0: ಗೀತಾ ಅವ್ರೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಗಡಿಬಿಡಿ ಗಂಡಾಗಲಿ.
0: ಓಕೆ.

0: ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನುದಾಸ. ಈಶ್ವರ ವಿವಾದ ಈಶ್ವರನೆನಾದ ಶ್ರುತಿಗತಿಯ ಸಾಗುಣಿತ ವೇದ ಶಿವಸ್ಮರಣೆ ಸಂಗೀತ ಸ್ವಾದ ನಮಕಗಳ ಪಾಂಡಿತ್ಯ ಸೋದ ಸುಮತಿಗಳ ಸುಜ್ಞಾನ ಬೋಧ ಬದುಕುಗಳ ವಿಚಾರಣೆ ಕ್ಷಮಾಪಣೆ ವಿಮೋಚನೆ ಗೆಲುವುಗಳ ಆಲೋಚನೆ ಸರಸ್ವತಿ ಸಮರ್ಪಣೆ. ಧನ್ಯವಾದಗಳು.
1: ಧನ್ಯವಾದಗಳು. ಹೆಂಗ್ ನೆನ್ಪಾಡ್ಕೊಂಡ್ರಿ ಈ ಹಾಡು
0: ಸರ್? ಅದು ಸಂಗೀತ ತುಂಬಾ ಚೆನ್ನಾಗಿದೆ ಸರ್. ಅದರಲ್ಲಿ ಒಂಥರ ಹಾಡಿಂದ ಜುಗಲ್ ಬಂದಿ ತರ ಇದೆ ಅಲ್ಲ ಸರ್?
1: ಹೌದು ಹೌದು, ಜುಗಲ್ ಬಂದಿ.
0: ಹಾಗಾಗಿ ಅದು ಮ್ಯೂಸಿಕಲಿ ಬೇಸ್ಡ್ ಇರೋದ್ರಿಂದ ಇರತ್ತೆ ಅದರಲ್ಲಿ ಆ ಪದ ಅಂತ ಹುಡುಕಿದ್ದೆ.
1: ಗೆಸ್ ಮಾಡಿ ಹಾಡಿದ್ರ?
0: ಹೌದು ಸರ್.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ಮಾಡ್ಕೊಂಡ್ರಿ ಕರೆ ಮಾಡಿ? ಹಲೋ.
2: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ. ಯಾರು? ಯಾರು? ಓಕೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಇದು ಪಲ್ಲವಲ್ಲೇ ಸಂಗೀತವನ್ನ ಹಾಡ್ತಿತ್ತು
1: ಹೇಳಿ.
2: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಬಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿಲ್ಲದ ಗಳಿಗೆ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ. ಶಿವನಿಗೆ ಗೊತ್ತ.
1: ಹಲೋ.
2: ಸಂಗೀತವ ದಿನವು ನಾ ಕೇಳುವೆ, ಆ ಹಾಡಿಗೆ ತಲೆಯ ನಾ ತೂಗುವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ. ಕೆಳಗ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ ಹಾಡಿ. ನೀವು ಹಾಡೋ ಹಾಡಲಿ ಸಂಗೀತ ಅನ್ನೋ ಪದ ಬಳಕೆಯಾಗಿರಲಿ. ಯಾಕೆ ಈ ಕಾರ್ಯಕ್ರಮ ಅಂದ್ರೆ ನಿನ್ನೆ ಸಂಗೀತ ದಿನ ಇತ್ತು ಹಾಗಾಗಿ. ಹಲೋ.
3: ಹಲೋ
1: ಹೇಳಿ.
3: ನಮಸ್ತೆ.
1: ನಮಸ್ಕಾರ ಸರ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ.
1: ಓಕೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಇದು ಮಲೆಯ ಮಾರುತ.
1: ಮಲೆಯ ಮಾರುತ ಯಾವುದು?
3: ನಟನ ವಿಶಾರದ.
1: ಓಕೆ ಫೈನ್, ಹಾಡಿ.
3: ಕೆ ಜೆ ಜಸುದಾಸ್ ಹಾಡಿರೋದು. ನಟನ ವಿಶಾರದ ನಟ ಶೇಖರ, ನಟನ ವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟ ಶೇಖರ.
1: ಫೈನ್, ಸೊಗಸಾಗಿ ಹಾಡಿದ್ರಿ ಸರ್.
3: ಅಂದ್ರೆ ಸಂಗೀತ ಬರ್ಬೇಕಲ್ಲ ಹಾಡಲ್ಲಿ.
1: ಹೌದು ಹೌದು, ಬಂತು.
3: ಈಗ ಮುಂಚೆ ಹಾಡ್ರವ್ರದ್ದು ಬಂತ ಸಂಗೀತ?
1: ಬಂತು ಬಂತು ಬಂತು. ಇದೆ ಬಂತು, ಇದೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಬೇಗ ಹಾಡಿ. ಹಲೋ
4: ಸರ್, ನಮಸ್ತೆ ಸರ್. ಸತೀಶ್ ವಿದ್ಯಾನಗರ.
1: ಸತೀಶ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
4: ಸರ್? ಇದು ಎಲ್ಲೆಲ್ಲ ಸಂಗೀತ ಹಾಡ್ಬೋದ ಸರ್?
1: ಆಯ್ತದು
4: ಆಯ್ತಲ್ಲ. ಇದು ಇನ್ನೊಂದು ಸರ್, ಸಂಗೀತ ಕಲಿಸಿ ಕೊಡಿ ಸಂಗೀತ.
1: ಹೇಳಿ ನೋಡೋಣ.
4: ಸಂಗೀತ ಕಲಿಸಿ ಕೊಡಿ ಸಂಗೀತ, ಸಂಗೀತ ಕಲಿಸಿ ಕೊಡಿ ಸಂಗೀತ, ಮಾವನೇ ನಿಮ್ಮ ಸಂಗೀತವನ್ನು ಧಾರೆ ಎರೆಯಿರಿ. ಸಂಗೀತ ಕಲಿಸಿ ಕೊಡಿ ಸಂಗೀತ, ಸಂಗೀತ ಕಲೆಗೆ ನೀವೇ ತಂದೆ ನಾನೇ ಅಳೆಯನು. ಸಂಗೀತ ಕಲಿಸಿ ಕೊಡಿ ಸಂಗೀತ.
1: ಯಾವ ಪಿಕ್ಚರ್ ಇದು
4: ಸರ್? ಇದು ಜಗ್ಗೇಶ್ ಸರ್, ಯಾವ್ದೋ ಪಿಕ್ಚರ್ ನೋಡಿನ್ ಸರ್ ಇದು.
1: ಹೌದಾ? ಓಕೆ ಓಕೆ.
4: ಜಗ್ಗೇಶ್ ಮತ್ತೆ ಇನ್ನೊಬ್ರು ಅವರು ಬೆಂಗಳೂರು ನಾಗೇಶನಪ್ಪ ಅವ್ರು ಯಾರು ಇಬ್ರು ಹಾಡ್ತಾರೆ ಸರ್.
1: ಓಕೆ ಥ್ಯಾಂಕ್ ಯು.
4: ಥ್ಯಾಂಕ್ ಯು ಸರ್.
1: ಓಕೆ ಕಿಡುಗ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಬೇಗ ಹಾಡಿ. ತುಂಬಾ ಹಾಡುಗಳಿದೆ. ಹಲೋ.
5: ಹಲೋ
1: ಹೇಳಿ.
5: ಭದ್ರಾವತಿಯಿಂದ ಗೋರ್ಪಡೆ ಸರ್.
1: ಗೋರ್ಪಡೆ ಸರ್ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಚಿತ್ರದ ಹೆಸರು ಹೊಂಬಿಸಿಲು.
1: ಓಕೆ.

0: ಸಂಗೀತ ಭಾವಗೀತೆ ಬಾಳೆ. ರಾಗ ತಪ್ಪು ಸರ್ ಅದು.
1: ನಾನು ಅದೇ ಅನ್ಕೊಂಡೆ, ಯಾವ್ದೋ ರಾಗ ಹಾಡಿದ್ರಿ, ಯಾವ್ದ್ರಿಂದ ಶುರು ಮಾಡಿದ್ರಿ?
0: ಸ್ಟಾರ್ಟಿಂಗ್ ತಗೋಬೇಕ ಅದು ಜಿ, ಅದು ಸ್ಟಾರ್ಟಿಂಗ್ ಜೀವ ವೀಣೆ ನೀಡು ನಿಡಿತದ ಸಂಗೀತ. ಓಹೋ ಭಾವಗೀತೆ ಬಾಳಿನೊಲುಮೆಯ ಸಂಕೇತ. ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ನಿಡಿತದ ಸಂಗೀತ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನೀವು ಮೊದಲೇ ಹಾಡಿದ್ದು, ಅದು ಯಾವುದೋ ಬೇರೆ ಹಾಡಿದೆ ಅಲ್ವಾ?
0: ಅದು ತಗೊಂಡೆ, ಅಲ್ಲಿ ಹಾಡು ಸೆಟ್ ಆಗಲಿಲ್ಲ ಅದು.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಹಾಡಿ. ಹಲೋ,
2: ಹಲೋ,
1: ಮಹೇಶ್ ಹೊಸೂರ?
2: ಮಹೇಶ್ ಹೊಸೂರ್ ಸರ್.
1: ಯಾವ ಹಾಡು ಹೇಳ್ತೀರಿ
2: ಸರ್? ಇದು ಸಂತೋಷ ಬಂದಾಗ ಹೇಳೋ ಸರ್. ಅದು
1: ಹೇಳಿ,
2: ಸಂತೋಷ ಬಂದಾಗ ಸಂಗೀತ ಹಾಡುವೆ ನಾನೆಂದು, ನಾಲ್ಕು ಮತ್ತು ಹೂವದಂತೆ ಹಕ್ಕಿಯಾಗಿ ಹಾಡಿದಂತೆ ತುಟ್ಟಿ ಬಂದು ಮುತ್ತು ಕೊಟ್ಟಂತೆ ಹಾಡುವೆ ಲೋಕವನ್ನೇ ಗೆದ್ದು ಬಂದಂತೆ.
1: ಈ ಫಸ್ಟ್ ಕ್ಲಾಸ್ ಆಗಿದ್ರಿ.
2: ಓಕೆ,
1: ಥ್ಯಾಂಕ್ ಯು.
2: ಓಕೆ ಸರ್, ಥ್ಯಾಂಕ್
1: ಯು. ಓಕೆ, ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ಬೇಗ ಬೇಗ ಕರೆ ಮಾಡಿ, ಹಾಡಿ. ಹಲೋ,
3: ನಮಸ್ಕಾರ.
1: ಯಾರು ಮಾತಾಡುದು? ಓಕೆ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಉಪಾಸನೆ ಚಿತ್ರದ್ದು ಸರ್.
1: ಹೇಳಿ.
3: ಸಂಗೀತ ಸುದೇ

0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್. ಒಳ್ಳೆ ಹಾಡು ನೆನಪು ಮಾಡ್ಕೊಂಡ್ರಿ. ಹೆಂಗ್ ನೆನ್ಪಿಟ್ಕೊಂಡಿದ್ರಿ ಇದನ್ನ
0: ಸರ್? ಇದು ತುಂಬಾ ಕಾರ್ಯಕ್ರಮದಲ್ಲಿ ನಾನು ಹೇಳಿದೀನಿ ಸರ್.
1: ಓಕೆ ಓಕೆ.
0: ಇದು ಸಂಗೀತ ಅಂತ ಬರುತ್ತಲ್ಲ, ಲಾಸ್ಟ್ ಪ್ಯಾರಾದಲ್ಲಿ ಬರುತ್ತೆ ಸರ್.
1: ಇದನ್ನ ಯಾರಾದ್ರೂ ಹೇಳ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ ಇವಾಗ
0: ಸರ್? ಇದು ಜೀವ ವಿಮೆ ಅದು ಹಿಡ್ಕೊಂಡಿದ್ದೇವೆ ಸರ್, ಆದ್ರೆ ನರೇಂದ್ರ ಗೋರ್ಪಡೆ ಯಾವಾಗ ಹೇಳಿದ್ರು ಕ್ಯಾನ್ಸಲ್ ಮಾಡಿ ಇಟ್ಕೊಂಡು.
1: ಓಕೆ, ಧನ್ಯವಾದ ಮೇಡಮ್.
0: ಧನ್ಯವಾದ ಸರ್.
1: ಕೇಳಿದ್ರಿ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ ರಾಜು ಸರ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್?
1: ಯಾವ ಹಾಡು ನೆನಪಾಯ್ತು
2: ಸರ್? ಇದು ರಥಸಪ್ತಮಿ ಚಿತ್ರದಿಂದ.
1: ಅದಾಯ್ತು
2: ಸರ್.
1: ಶಿಲೆಗಳು ಸಂಗೀತವಲ್ಲ
2: ಸರ್.
1: ಅದಾಯ್ತು ಸರ್.
2: ಏ,
1: ನಿಮ್ಮಿಂದ ಚೆನ್ನಾಗಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಮೂರನೇ ಹಾಡೇ ಇದು ಹೇಳಿದ್ರು ರಥಸಪ್ತಮಿ ಶಿಲೆಗಳ ಸಂಗೀತವ, ಅದು ಮೂರನೇ ಹಾಡೇ ಹೇಳ್ಬಿಟ್ರು.
2: ಧನ್ಯವಾದ.
1: ಸ್ನೇಹಿತರೆ ಮತ್ ಯಾವುದು ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ, ನಮಸ್ಕಾರ ಹೇಳಿ, ಯಾರು?
3: ಧನಲಕ್ಷ್ಮಿ ಜನಪುರ ರಾಧಪ್ಪಲ ಇಟ್ಟು.
1: ಓಕೆ ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ನಾವು ಸಿಂಗಾರ ಸಿಂಗಿಲ್ಲ ಸಂಗೀತ ಲೋಲ ಶ್ರೀರಂಗ ನಿನ್ನ ಲೀಲೆ ಕಂಡು ದನ್ನಳ ಸಿಂಗಾರ ಸಿಂಗಿಲ್ಲ ಸಂಗೀತ ಲೋಲ.
1: ನಮಸ್ತೆ ಮೇಡಮ್, ತುಂಬಾ ಕಷ್ಟಪಟ್ಟು ಹಾಡ್ತಿದ್ದೀರಿ ಅಲ್ಲ? ಓಕೆ, ಮತ್ತೆ ಯಾವ್ದು ಇಟ್ಕೊಂಡಿದ್ರಿ?

0: ಹಾಡು ಇದೊಂದೇನಾ? ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಕೇಳಿದ್ರೆ? ಹಲೋ
1: ಹಲೋ,
0: ಹೇಳಿ ಯಾರು? ಸಂತೆಕಡೂರಿಂದ
1: ರಾಜೇಶ್ವರಿ ಮಾತಾಡ್ತಿರೋದು.
0: ರಾಜೇಶ್ವರಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ನಾವು ಯುಗ ಪುರುಷ ಫಿಲಂ ಇಂದ ಹೇಳೋಣ ಅಂತಾನೆ.
0: ಯಾವುದು?
1: ಸಂಗೀತವೇ ನನ್ನ ದೇವರು.
0: ಅದಾಯ್ತಲ್ಲ ಮೇಡಮ್.
1: ಹೌದಾ? ಸರಿ, ಥ್ಯಾಂಕ್
0: ಯು. ಓಕೆ, ಹಲೋ.
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸರ್, ಹೇಗಿದ್ದೀರಿ?
2: ಸತೀಶ್ ಕುಮಾರ್ ಸರ್, ಕಾಲಿಂಗ್ ಗ್ರಾಮ ಉಡುಪಿ.
0: ಉಡುಪಿ, ಯಾವ ಹಾಡು ಬರ್ತಾ ಇದೆ ಉಡುಪಿಯಿಂದ ಈಗ?
2: ಒಳ್ಳೊಳ್ಳೆ ಹಾಡೆಲ್ಲ ಬಂದು ಮೂಡಿ ಬಂತಲ್ಲ ಸರ್, ಈಗ ಒಳ್ಳೊಳ್ಳೆ ಚಂದ ಚಂದದ ಹಾಡು ನೆನಪು ಮಾಡಿ ಕೊಟ್ಟಿದ್ದಾರೆ.
0: ಹೌದು ಹೌದು, ನಿಜ. ಹ್ಮ್, ನೀವ್ ಯಾವ್ದು ನೆನ್ಪು ಮಾಡ್ಕೊಡ್ತೀರಿ?
2: ಇದು ಹಾಡಿದ್ರ ಸರ್.
0: ಯಾವ್ದು?
2: ನನಗೂ ನಿನಗೂ.
0: ನನಗೂ ನಿನಗೂ
2: ಇಲ್ಲ ಅಲ್ಲ.
0: ಇಲ್ಲ,
2: ಅದೊಂದು ಟ್ರೈ ಮಾಡುವ. ನನಗೂ ನಿನಗೂ ನಂಟನು ತಂದಿದೆ ಸಂದೇಶವು, ಚೆಲುವು ಸೇರಿದ ಪಾಡು ಸಂಗೀತವು, ಸಂಗೀತವು ಪ್ರಣಯದ ಪ್ರತಿದಿನ ಶುಭಯಾನ, ಮಿಲನದ ಪ್ರತಿ ಕ್ಷಣ ಋತು.

0: ಥ್ಯಾಂಕ್ ಯು. ಈ ಹಾಡು ಎಷ್ಟೊತ್ತಿಂದ ನೆನ್ಪಿಟ್ಕೊಂಡಿದ್ರಿ ನೀವು?
1: ಇದು ಅವಾಗಲೇ ನೋಡಿದೆ, ಬ್ರಹ್ಮಾಸ್ತ್ರ ಮಾಡಿ ಬಿಡುವಂತ ಎಲ್ಲ ನಾನು ಎಣಿಸಿದ್ದು ಬೇರೆ ಹಾಡು.
0: ಓಕೆ ಓಕೆ,
1: ಬೇರೆ ಬೇರೆ ಹಾಡು ಎಣಿಸಿದ್ನ, ಎಲ್ಲರೂ ಹಾಡಿ ಬಿಟ್ರ, ಇದೊಂದು ಬ್ರಹ್ಮಾಸ್ತ್ರ ರೀತಿ.
0: ಓಕೆ, ಧನ್ಯವಾದ.
1: ಕಾರ್ಯಕ್ರಮ ಹೀಗೆ ಆಗ್ಲಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಕೇಳುಗ್ರಿ, ಸರಿ ಸುಮಾರು ಒಂದು 20 ಹಾಡುಗಳಲ್ಲಿ ಸಂಗೀತ ಅನ್ನೋ ಪದವನ್ನು ಹುಡುಕಿದಿರಿ. ನಿಜವಾಗ್ಲೂ ನಿಮಗೆ ಅಭಿನಂದನೆಗಳು. ಸೊ ಇಷ್ಟು ಕೆಲಸ ನಿಮ್ಮ ಮೆದುಳಿಗೆ ಕೊಟ್ಟಿರೋದ್ರಿಂದ ಮೆದುಳು ಕೂಡ ಸ್ವಲ್ಪ ಚುರುಕಾಗಿರುತ್ತೆ. ಹಲೋ, ನಮಸ್ಕಾರ. ಶ್ಯಾಮ್ ಸುರೇಶ್, ಭದ್ರಾವತಿ.
2: ಹೌದು ಸರ್.
0: ಯಾವ ಹಾಡು ಹೇಳ್ತೀರಿ?
2: ಚಿತ್ರ ಮದುವೆ ಮಾಡು ತಮಾಷೆ ನೋಡು.
0: ಏ ಆಗಲ್ಲಪ್ಪ.
2: ಅಲ್ಲ ಸರ್, ಹಾಡು ಹೇಳ್ತೀನಿ ಅದ್ರದ್ದು.
0: ಹಂಗಂದ್ರ ನನಗೆಲ್ಲ ನೀವು ಮದುವೆ ಮಾಡಿ ತಮಾಷೆ ನೋಡಿ ಅಂತೀರಿ, ನನಗೆ ಹೇಳ್ತೀರಿ ಅನ್ಕೊಂಬಿಟ್ಟೆ.
2: ಸಂಗೀತ ಸಂಗೀತ ಹೇಳ್ತೀನಿ.
0: ಓಕೆ ಹಾಡಿ.
2: ಸಂತೋಷದ ಸಂಗೀತವ ನೀ ತಂದೆ ಕಿಲ ಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ

0: గీతవా నీ తండ్రి కిలకిల నగయల్లి
1: థ్యాంక్ యూ
0: నా మింకిన హొరపల్లి
1: థ్యాంక్ యూ ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡಿಕೊಂಡ್ರಿ ಕರೆ ಮಾಡಿ ಹಾಡಿ ಹಲೋ ಹಲೋ
2: ಹಲೋ
1: ಹೇಳಿ ಯಾರು
2: ಅಂಬಿಕಾ ಅಂತ
1: ಅಂಬಿಕಾ ಮೇಡಮ್ ಯಾವ ಹಾಡು ನೆನಪು ಮಾಡಿಕೊಂಡ್ರಿ ಈ ಹಾಡು ಆಗಿದೆ ಮೇಡಮ್ ಇದು ಈ ಹಾಡು ಆಯ್ತು ಇದು ಮುಗಿತು ಇದು ಮುಗಿತು
2: ಅದು ಆಯ್ತು
1: ಸರ್
2: ಈಗ ಯಾವ್ದಂತ ಗೊತ್ತಾಗ್ತಾ ಇಲ್ಲ
1: ಓಕೆ ಎಂತ ಕೆಲಸ ಆಯ್ತಲ್ಲ ಆಯ್ತು ಧನ್ಯವಾದ ಕರೆ ಮಾಡಿದಕ್ಕೆ ನೆನಪು ಮಾಡ್ಕೊಳ್ಳಿ ನೆನಪು ಮಾಡಿಕೊಂಡು ಮತ್ತೆ ಕರೆ ಮಾಡಿ ಓಕೆ ಹಲೋ ನಮಸ್ಕಾರ ಯಾರು ಮಾತಾಡೋದು ಇಲ್ಲಿಂದ ಮೇಡಮ್
3: ಭದ್ರಾವತಿಯಿಂದ
1: ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
3: ಕೃಷ್ಣನ ಹಾಡ ಹೇಳ್ತೀನಿ ಸರ್ ಸಂಗೀತ ಸೇರಿ

0: ಗೀತೆನ?
1: ಚಿತ್ರಗೀತೆನೇ ಸರ್. ಚಿತ್ರಗೀತೆ ಇಲ್ಲ ಸರ್, ಭಕ್ತಿ ಗೀತೆಯಲ್ಲಿ ಬರುತ್ತೆ.
0: ಇಲ್ಲ, ಚಿತ್ರಗೀತೆ ಬೇಕು. ಓಕೆ, ಕೇಳಿದ್ರೆ ನೀವು ಹಾಡೋ ಹಾಡಲಿ ಸಂಗೀತ ಅನ್ನೋ ಪದ ಬಳಕೆ ಆಗಿರಲಿ, ಅದು ಚಿತ್ರಗೀತೆ ಆಗಿರಲಿ, ಮತ್ತೆ ಹೇಳಿದ ಹಾಡುಗಳನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಹಲೋ,
2: ಹಲೋ,
0: ಹೇಳಿ
2: ಸರ್. ನಮಸ್ತೆ.
0: ನಮಸ್ಕಾರ.
2: ಶಂಕರ್ ಹೇಳಿ, ಗಾಂಧಿನಗರ ಶಿವಮೊಗ್ಗದಿಂದ.
0: ಓಕೆ, ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಹಸಿರು ಗಾಜಿನ ಬಳೆಗಳೇ, ತ್ರಿಕುಲದ ಶುಭ ಸ್ವರಗಳೇ, ಗಲ್ಲೆಂದರೆ ಸಂಗೀತವೇನಿ ನಿಲ್ಲದ ಗಾನ ನಿಮ್ಮದಪ್ಪ. ಹಸಿರು ಗಾಜಿನ ಬಳೆಗಳೇ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಸರ್.
0: ಕೇಳಿದ್ರೆ ಒಮ್ಮೆ ಹೇಳಿದ ಹಾಡು ಮತ್ತೆ ಹೇಳೋ ಹಂಗಿಲ್ಲ, ನೆನಪು ಮಾಡ್ಕೊಳ್ಳಿ. ಸಂಗೀತ ಅನ್ನೋ ಪದ ಯಾವ ಹಾಡಲ್ಲಿದೆ ಹಾಡಿ. ಹಲೋ,
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ. ಇಲ್ಲೇಗೌಡ ಅವ್ರಿಗೆ ಯಾವ ಹಾಡು ನೆನಪಾಯ್ತು? ಹೌದಾ, ಏನ್ ಮಾಡ್ತೀರ ಮತ್ತೆ? ನಮ್ಮ ಕೇಳಿದ್ರೆ ಏನ್ ಕಡಿಮೆನೆ, ಎಲ್ಲ ಕರೆ ಮಾಡ್ತಿರ್ತಾರೆ, ಹಾಡ್ತಿರ್ತಾರೆ. ಹ್ಮ್, ಹೇಳಿ. ಏ, ಇದಾಗೋಯ್ತು ಇದು.
3: ಹ್ಮ್,
0: ಮತ್ತೆ ಅದ್ ನೆನ್ಪಾಯ್ತು.
3: ಮತ್ತೆ ಈಗ ಹುಡುಕ್ಲಕ್ ಸಾಂಗ್
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ,
4: ಹಲೋ,
0: ನಮಸ್ಕಾರ. ಯಾರು ಮಾತಾಡೋದು?
4: ಶಾಂತಿನಿ ಹಾಸನದಿಂದ ಸರ್.
0: ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಮೇಡಮ್?
4: ತುಂಬಾ ಹಳೆ ಹಂಗಿದೆ, ಸಂಗಮ ಚಿತ್ರದ್ದು ಸರ್. ಹೇಳಿದಾರ?
0: ಯಾವ ಹಾಡು ಹೇಳಿ?
4: ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇಲೆ.
0: ಇಲ್ಲ, ಅದ್ಯಾರು ನೀವೇ ಹಾಡ್ಲಿ ಅಂತ ಬಿಟ್ಬಿಡಿದಾರೆ ಅನ್ಸತ್ತೆ ನೋಡಿ.
4: ಓಕೆ ಸರ್. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆವೇ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ, ಸಂಗೀತ ಕಲೆ ಮೆಚ್ಚಿ ವೀಣೆಯು ಪಿಡಿದೊಡೆ, ಶೃಂಗೇರಿ ಶಾರದೆಯ ಮಡಿಲಲ್ಲಿ ನಲಿವೆ. ಓಕೆ ಸರ್,
0: ಥ್ಯಾಂಕ್ ಯು ಮೇಡಮ್, ಒಳ್ಳೆ ಹಾಡು ಹೇಳಿದ್ರಿ.
4: ಧನ್ಯವಾದ ಸರ್.
0: ಓಕೆ ಸ್ನೇಹಿತರೆ, ಇನ್ನ 3 ನಿಮಿಷ ಇದೆ ನೋಡೋಣ. ಮತ್ತೆ ಯಾರು ನೆನ್ಪು ಮಾಡ್ಕೋತೀರಿ ಸಂಗೀತ ಅನ್ನೋ ಪದ ಬಳಕೆ ಆಗಿರೋ ಹಾಡು? ಹಲೋ
5: ಸರ್, ನಮಸ್ಕಾರ.
0: ನಮಸ್ಕಾರ.
5: ರಾಗದ ಜೊತೆಗೆ ತಾಳದ ಬೆಸುಗೆ, ರಾಗ ತಾಳಕ್ಕೆ ಭಾವದ ಬೆಸುಗೆ, ಭಾವದ ಜೊತೆಗೆ ಗೀತೆಯ ಬೆಸುಗೆ, ಗೀತೆಯ ಜೊತೆ ಸಂಗೀತದ ಬೆಸುಗೆ.
0: ಬೆಸುಗೆ,
5: ಹೌದು ಸರ್, 54 ಬೆಸುಗೆ ಇದೆ.
0: ಹೌದು ಹೌದು ಹೌದು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ.
5: ಧನ್ಯವಾದ ಸರ್.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಸರಿ, ಸುಮಾರು 23 ಹಾಡುಗಳಲ್ಲಿ ನೀವು ಸಂಗೀತ ಅನ್ನೋ ಪದ ಹುಡುಕಿದ್ದೀರಿ, ತುಂಬಾ ಶ್ರಮ ಹಾಕಿದ್ದೀರಿ, ಧನ್ಯವಾದಗಳು ನಿಮ್ಗೆಲ್ಲ. ಹಲೋ,
6: ನಮಸ್ಕಾರ.
0: ನಮಸ್ಕಾರ.
6: ಶಂಭುಲಿಂಗ.
0: ಶಂಭುಲಿಂಗ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
6: ನನ್ನ ಸಂಗೀತ.
0: ಏ, ಇದಾಯ್ತು ಸರ್, ಆಗ್ಲೇ
6: ಆಯ್ತು. ಥ್ಯಾಂಕ್ ಯು ಸರ್, ಮತ್ತೆ ನೆನ್ಪು ಮಾಡ್ಕೊಂಡ್ರಿ.
0: ಓಕೆ,
6: ಥ್ಯಾಂಕ್ ಯು ಸರ್.
0: ನೀವು ಹಾಡು ನೆನಪು ಮಾಡ್ಕೋತೀರಿ, ಕರೆ ಮಾಡಿ ಬೇಗ ಹಾಡಿ. ಹಲೋ,
7: ಹಲೋ, ನಮಸ್ತೆ ಸರ್.
0: ನಮಸ್ಕಾರ. ಯಾರು?
7: ಗೌತಮಿ ಅಂತ, ಮಲಗೋಪುರದಿಂದ.
0: ಹೇಳಿ ಅಮ್ಮ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
7: ಕರುನಾಡ ತಾಯಿ ಸದಾಚಿನ್.
0: ಹೇಳಿ ಹೇಳಿ.
7: ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ,

0: ಅಲಯ ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು.
1: ಯಾರು ಹಾಡಿದ್ದು, ಯಾರು ಮಾತಾಡೋದು?
2: ಸರ್ ಗೌತಮಿ.
1: ಗೌತಮಿ, ಓಕೆ, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಕೇಳಿದ್ರೆ ಇನ್ನು ಒಂದು ನಿಮಿಷ ಇದೆ, ಕೊನೆ ಕರೆ ನೋಡೋಣ. ಯಾರು? ಹಲೋ.
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
3: ನಾನು ಮಂಜುಳಾ ಸುರೇಶ್, ಶ್ಯಾಮ್ ಸುರೇಶ್.
1: ಆಗ್ಲೇ ಕರೆ ಮಾಡಿದ್ರಿ ಅಲ್ಲ?
3: ಇಲ್ಲ ಇಲ್ಲ ಇಲ್ಲ, ಮಾಡಿದ ಅಲ್ಲ, ನಮ್ಮ ಮನೆಯವರು ಮಾಡಿದ್ದು, ಅವ್ರ ಅಂಗಡಿಯಿಂದ ಮಾಡಿದ್ದಾರೆ.
1: ಓಕೆ, ಹೇಳಿ ಮೇಡಮ್, ಯಾವ ಹಾಡು?
3: ಸಾಗರಕ್ಕೆ ಮೋಡ ಸಂಗಾತಿ, ಆಲತೆಗೆ ಹೂವೆ ಸಂಗಾತಿ, ಓನಲ್ಲೇ ನನಗೆ ಸಂಗೀತದಿಂದ ಸಂತೋಷ ತಂದ, ಸಂಗೀತದಿಂದ ಸಂತೋಷ ತಂದ, ಸಂಗಾತಿಯಾಗಿರುವೆ ಓಗರಕ್ಕೆ ಮೋಡ ಸಂಗಾತಿ, ಆಲತೆಗೆ ಹೂವೆ ಸಂಗಾತಿ. ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆಶಿವಕುಮಾರ್. ಬಟ್ ಬಹಳ ಖುಷಿ ಆಯಿತು ಕಣ್ರಿ, ಎಷ್ಟು ಒಳ್ಳೊಳ್ಳೆ ಹಾಡುಗಳು, ಸುಮಾರು 25 ಹಾಡುಗಳು ಸಂಗೀತ ಅನ್ನೋ ಪದವನ್ನು ಹುಡುಕಿ ಹುಡುಕಿ ಹುಡುಕಿ ಹಾಡಿದ್ರಿಯಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಓಕೆ, ಮತ್ತೆ ಕರೆ ಯಾರಿಗೆ ಸಿಕ್ಕಿಲ್ಲ ಬೇಜಾರಾಗಬೇಡಿ, ದಯವಿಟ್ಟು 3 ಗಂಟೆ ನಂತರ ಮತ್ತೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನೇರ ಫೋನ್ ಚಿತ್ರಗೀತೆ ಇದ್ದೇ ಇರುತ್ತೆ, ಅಲ್ಲಿ ಭೇಟಿಯಾಗೋಣ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲ ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ

0: ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು

0: 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ಸ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
1: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಆತ್ಮೀಯ ಕೇಳಿದ್ರೆ ಇದೀಗ ಸಮಯ 3:01 ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಸಂಜೆ 5:30 FM 103.5 ಹಾಗೂ 101.4 ಹಾಗೂ ಮೀಡಿಯಂ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿ. ದೂರವಾಣಿ ಸಂಖ್ಯೆ 0828220074. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ
1: ಸರ್.
0: ಆಯ್ತು ಹೇಳಿ ರಾಜು ಸರ್, ಯಾವ ಹಾಡು ಬೇಕು ತಮ್ಗೆ?
1: ಸರ್, ಇದು ರಾಗ ತಾಳ ಚಿತ್ರದಿಂದ ಎಂದು ಕಾಣದ ಹೊಸ ಬೆಳಕೊಂದು ಹಿಂದೆ ಮೂಡಿತು.
0: ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ರಾಗ ತಾಳ ಅಲ್ವಾ? ಇಂದು ಕಾಣದ ಹೊಸ ಬೆಳಕೊಂದು ಇಲ್ವಲ್ಲ, ನೀವು ಕೇಳೋ ಹಾಡು ಆ ಫಿಲ್ಮ್ ಅಲ್ಲಿ ಇಲ್ವಲ್ಲ? ಓ ಚಲವೇದೆ ನೃತ್ಯ ಸಂಗೀತ ಹೇ ಶಿಲ್ಪಿ ನಿನ್ನಯ
1: ಹಾಡಿಲ್ಲ.
0: ಓಕೆ, ಥ್ಯಾಂಕ್ ಯು, ನಿಮ್ಮ ಹಾಡು ಕೇಳೋಣ.
1: ಆಯ್ತು ಸರ್, ಊಟ ಆಯ್ತು ಸರ್.

0: ಹಲೋ,
1: ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಸರ್, ನಿಧಿಯಿಂದ ರಾಧಾ.
0: ರಾಧಾ ಅವರೇ, ಹೇಳಿ, ಯಾವ ಹಾಡಬೇಕು?
1: ಸರ್, ಮೋಡದ ಮರೆಯಲ್ಲಿ ಸಿನಿಮಾದಿಂದ. ಬಾಳುಯಂತೆ ಇನ್ನು ಮಾತು ಸಂಗೀತದಂತೆ ಆ ಹಾಡಿದೆಯಲ್ಲ
0: ಸರ್. ಇದೆ ಇದೆ ನಿಮ್ಮ ಹಾಡು, ಖಂಡಿತ ಇದೆ, ಪ್ರಸಾರ ಮಾಡ್ತೀನಿ, ಕೇಳೋಣ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ.

0: हेलो हेलो हेलो ಹೇಳಿ. ಓ ಜಯಕ್ಕ, ಯಾವ ಹಾಡು ಬೇಕು?
1: ನನಗೆ ಭಾವುಕ ಸುಧಾಮಗ ಹಾಡು ಶ್ರೀ ಸತ್ಯನಾರಾಯಣ.
0: ಆ ಹಾಡಿದ್ಯ ನಮ್ಮಲ್ಲಿ ನೋಡ್ತೀನಿ ರೀ. ದಾರಿ ತಪ್ಪಿದ ಮಗ, ಓ ಜಯಕ್ಕ ಹಾಡಿಲ್ಲ ನಮ್ಮಲ್ಲಿ, ಏನ್ ಮಾಡೋದು? ಓಕೆ, ನಾನು ಎರಡ್ ಸಲ ನೋಡಿದೆ, ಹಾಡು ಸಿಗ್ತಾ ಇಲ್ಲ.
1: ಅದಿಲ್ಲ ಅಂದ್ರೆ ಇದು ಹಾಕ್ರಿ, ಅದು ತಾಯಿಗೆ ತಕ್ಕ ಮಗ.
0: ಅದ್ರಲ್ಲಿ ಯಾವ್ದು?
1: ಅದ್ರಲ್ಲಿ ವಿಶ್ವನಾಥನ ತಂದೆ ಆದರೆ ವಿಶಾಲಕ್ಕಿ ತಾಯಿ ಎಲ್ಲ.
0: ಓ ಸರಿ, ಅದ ಕೇಳಿದ್ರಿ, ಈ ಸರಿ ಬೇರೆ ಕೇಳ್ರಿ.

0: ಹಾ ಓಸಲಿನ ಅದೇ ಕೇಳಿದ್ರಿ, ಈ ಸಲ ಬೇರೆ ಕೇಳ್ರಿ.
1: ಬೇರೆ ಇದು ಯಾವ್ದಪ್ಪ, ಶಿವಪ್ಪ ತಾಯೋ ತಂದೆ ಅದ ಹಾಕ್ರಿ.
0: ಶಿವಪ್ಪ ಕಾಯೋ ತಂದೆ ನೋಡ್ತೀನಿ. ಅದು ಯಾವ ಪಿಕ್ಚರ್? ಅದು
1: ಪಿಕ್ಚರ್ ಯಾವ್ದಂತ ಗೊತ್ತಿಲ್ಲ, ಹಳೆಯ ಪಿಕ್ಚರ್.
0: ಹಾ,
1: ಅದು ಹಾಡು ಗೊತ್ತೆ.
0: ಶಿವಪ್ಪ
1: ಶಿವಪ್ಪ ಕಾಯೋ ತಂದೆ, ಮೂರು ಲೋಕದ ಸ್ವಾಮಿ ದೇವ, ಶಿವನ್ನ ತಾಳಲಾರೆ ಕಾಪಾಡಯ,
0: ಏನ್ ಮಾಡೋದು ಜಯಕ್ಕ, ಈ ಹಾಡ್ ಸಿಗ್ತಾ ಇಲ್ಲ, ಶಿವನೇ ಕಾಪಾಡ್ಬೇಕು ನಮ್ಮಿಬ್ರಿಗೂ ಈಗ.
1: ಅದು ಇಲ್ವಾ?
0: ಅದು ಇಲ್ಲ,
1: ಏನ್ ಮಾಡ. ಭಕ್ತ ಪ್ರಹ್ಲಾದ ಯಾವ್ದಾರ ಹಾಕಿ.
0: ಭಕ್ತ ಪ್ರಹ್ಲಾದ, ಓಕೆ. ಭಕ್ತ ಪ್ರಹ್ಲಾದದಲ್ಲಿ ಓಕೆ. ಈ ಯಾವುದು ಆಯ್ತು, ಕರೆ ಮಾಡಿ. ಹೌದಲ್ಲ, ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಹಾಡು ಕೇಳೋಣ.

0: ಹಲೋ, ಹೇಳಿ, ಯಾರು?
1: ಶಾಂತ ರವೀಂದ್ರ ಅಂತ.
0: ಹೇಳಿ ಮೇಡಮ್, ಯಾವ ಮಾಡ್ಬೇಕು?
1: ನಮಗೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ.
0: ಯಾವ ಪಿಕ್ಚರ್ ಅದು?
1: ಕನಕದ ರಾಜ್ಕುಮಾರ್ ಸರ್ದು ಸರ್, ಅದು ಹೆಸರು ಗೊತ್ತಾಗ್ತದೆ. ಭಕ್ತ ಕನಕದಾಸ ಇರ್ಬೇಕು.
0: ಭಕ್ತ ಕನಕದಾಸ, ಬಾಗಿಲನ್ನು ತೆರೆದು. ಓಕೆ, ಆಯ್ತು ಮೇಡಮ್, ನಿಮ್ಮ ಹಾಡು ಸಿಕ್ಕಿದ್ದಕ್ಕೆ ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ ನಮಸ್ತೆ ಸರ್, ನಾನು ಎಂಪಿ ತಾಲೂಕ್ ಹೊಸ ಜೋಗದಿಂದ.
0: ಓಕೆ, ಮೇಘಾನಂದ.
1: ಹೌದು ಸರ್, ನಮಸ್ತೆ.
0: ನಮಸ್ಕಾರ, ಯಾವ ಹಾಡ್ಬೇಕು ಹೇಳಿ
1: ಸರ್? ನನಗೆ ಕರುಣಾಮಯಿ ಒಳಗಡೆ ಊರು ಹೇಗೆಂದು, ಊರ ಜನರು ಹೇಗೆಂದು, ಇಂದು ಅರಿತೆ ನನ್ನ ಅಣ್ಣಯ್ಯ.
0: ಈ ಹಾಡು ಹಿಂದೆ ಕೇಳಿದ್ರಿ ಅಲ್ಲ?
1: ಇಲ್ಲ ಸರ್, ನಾನು ಇದೇ ಫಸ್ಟ್ ಕೇಳ್ತಾ ಇರೋದು.
0: ಇದೇ ಫಸ್ಟ್ ಗ್ಯಾರಂಟಿನಾ?
1: ಹೌದು ಹೌದು, ಕನ್ಫರ್ಮ್ ಸರ್.
0: ಓಕೆ, ಹಂಗಿದ್ರೆ ತೊಂದರೆ ಇಲ್ಲ.
1: ಓಕೆ ಸರ್, ಓಕೆ.
0: ನಿಮ್ಮ ಹಾಡು ಪ್ರಸಾರ ಮಾಡೋಣ ಕೇಳಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಓಕೆ.

ಇಂಥ ಜನ ಬಾಳುವಾಗ, ಇಂಥ ಚಳಿಗಾಲದಾಗ, ಇಂಥ ಜನ ಬಾಳುವಾಗ ಮಳೆ ಹೇಗೆ ಭೂಮಿಗೆ ಬಂದಿತು? ಋತುವೆಲ್ಲ ಹಿಂದೆ.

ಕೊಟ್ಟಿದ್ದೆ, ಈ ಸ್ವಾರ್ಥ ಗುಣ ನಾಶವಾಗಿದೆ. ಹೇಗೆಂದು ಊರ ಜನರು ಹೇಗೆಂದು ಇಂದು ಆರಿದ್ದೆ ನನ್ನ ಅಣ್ಣಯ್ಯ, ನಮ್ಮ ಊರು ಹೇಗೆಂದು ಊರ ಜನರು ಹೇಗೆ

0: ಹಲೋ
1: ಹಲೋ
0: ಹೇಳಿ. ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡೋದು ಕೇಳಿಸ್ತಾ ಇಲ್ವಾ?
1: ನಮಸ್ಕಾರ, ಬದಲಾದ ಬೋಯಿಕಾಲಿನ ನಾಗರಾಜ್ ಅಂತ.
0: ನಾಗರಾಜ್ ಅವರೇ, ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ದು, ನೀ ಫೋನ್ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ಸುತ್ತೆ ಬಹುಶಃ.
1: ಇಟ್ಕೊಂಡಿದ್ದೀನಿ ಸರ್, ಕೇಳ್ತೀನಿ ಸರ್. ಹಾಡು
0: ಕೇಳ್ತಾ ಇದೆಯಾ?
1: ಹ್ಞೂ ಸರ್, ಕೇಳಿಸ್ತಾ ಇದೆ.
0: ಓಕೆ, ಯಾವ ಹಾಡು ಬೇಕು ತಮಗೆ?
1: ಬೆಳವಾದ ಮಡಿಲಲ್ಲಿ ಚಿತ್ರದಲ್ಲಿ ಎಷ್ಟು ಬಾಲಸು ಮಾಡಿರೋದು?
0: ಹ್ಞೂ,
1: ಎಷ್ಟು ಬಾಲಸು ಮಾಡಿರೋದು ಸರ್ ಹಾಡದು?
0: ಯಾವ ಹಾಡು?
1: ಹಾಡು ಜ್ಞಾಪಕ ಬರ್ತಾ ಇಲ್ಲ ಸರ್.
0: ಯಾವ್ದಾದ್ರು ಆಯ್ತಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ ಹಾಡು ಕೇಳೋಣ.
1: ತ್ಯಾಂಕ್ಸ್ ಸರ್.
0: ಓಕೆ.

ಎಷ್ಟರಂಗೆ ಆಡಾಡ್ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು, ಮನ್ಸಂಗ್ ಮಾಡಿ ಅವರಿಷ್ಟರಂಗೆ ಆಡಾಡ್ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು, ನಿನ್ನ ಹೆಸರ

ತಂಗಿ ಮನ ಸಾಕಿದ್ರೆ ಎಳನೀರ್ ಕೊಡ್ತದೆ, ಪ್ರೀತಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ.

0: ಸಂಪತ್ತು ಪಾಡದೆ ಹೋದ್ರು ಭೂಮಿ ಪಾಡ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಮಾತ್ಯ ಮಾತ್ರ ಬೇಕು, ಬೇಸಾಯಕ್ಕೂ ಪಾಡದೆ ಹೋದ್ರು ಭೂಮಿ ಪಾಡ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು, ಉತ್ತು ಬಿತ್ತು ಬೆಳೆಯೊಂದಲ್ವೇ ಸೇರ್ಬೇಕಾದ್ದು ಭೂಮಿ, ದುಡಿಯೊಂದಲ್ವೇ ಒಡೆಯ ಇಂದು ನೀನೇ ಹೇಳು ಸ್ವಾಮಿ.
1: ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?

0: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಕೆರೆಯಿಂದ ಮಲ್ಲಪ್ಪ ಶೆಟ್ಟರು ಸರ್ ಮಾತಾಡೋಣ.
1: ಮಲ್ಲಪ್ಪ ಶೆಟ್ಟರು, ಪಿನ್ ಕೋಡ್ ಒಂದು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ, ಮಲ್ಲಪ್ಪ ಶೆಟ್ಟರಿಗೆ ಯಾವ ಹಾಡು ಬೇಕು ಸರ್?
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿದ್ರು ಸರ್, ರಕ್ತ ತಿಲಕ ಚಿತ್ರದ ಹಾಡು ಪ್ರಸಾರ ಮಾಡಿ ಸರ್.
1: ರಕ್ತ ತಿಲಕ
0: ಕಮಲ ಬಿಲ್ಲು ಚಂದ ಅಂತ ಹಾಡಿ ನೋಡಿ, ಭಾರಿ ಚೆನ್ನಾಗಿ ಸರ್ ಅದು ಹಾಡು.
1: ಹೌದ್ರಿ,
0: ಭಾರಿ ದಿನ ಆದ್ರಿ ಸರ್ ಕೇಳಂತ, ಅದಕ್ಕೋಸ್ಕರ ಹಾಡು.
1: ರಕ್ತ ತಿಲಕ ಏನ್ ಮಾಡುದು ಸರ್, ನೀವ್ ಕೇಳ್ತೀರಾ ಹಾಡಿಲ್ಲ? ಯಾವಾಡ್ ಯಾವಾಡ್ ಅಂದ್ರಿ? ಓಕೆ ಓಕೆ ಓಕೆ, ಚಂದ ಚಂದ ಚಂದ, ಕೇಳೋಣ ನಾವು ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.
0: ನಮಸ್ಕಾರ.
1: ನಮಸ್ಕಾರ.

0: ಹಲೋ
1: ಹಲೋ
0: ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡುದು?
0: ಚಿತ್ರದುರ್ಗದಿಂದ ಸರ್, ರೂಪ ಪಾಂಡುರಂಗ.
1: ಮೇಡಮ್ ಹೇಳಿ, ಯಾವ ಹಾಡು ಬೇಕು
0: ಸರ್? ಯುದ್ಧಕಾಂಡದಲ್ಲಿ ಸೋಲೆ ಇಲ್ಲ ಹಾಡು.
1: ಯುದ್ಧಕಾಂಡ ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ.

0: ನಮಸ್ಕಾರ
1: ಸರ್, ಮಹೇಶ್ ಹೊಸೂರು ಶಿಕಾರಿ ಪ್ರಸರ್.
0: ಮಹೇಶ್ ಅವರೇ, ಯಾವ ಹಾಡ್ಬೇಕು ತಮ್ಗೆ?
1: ಸರ್, ನನಗೆ ಉಪಾಧ್ಯಕ್ಷ ಫಿಲಂ ಇದೆ ಸರ್.
0: ಉಪಾಧ್ಯಕ್ಷ ಅಂತ ಪೋಸ್ಟ್ ಇಲ್ಲಿಲ್ವಲ್ಲ?
1: ಇಲ್ಲ ಸರ್. ಉಪಾಧ್ಯಕ್ಷ ಫಿಲಂ.
0: ಉಪಾಧ್ಯಕ್ಷದಲ್ಲಿ ಯಾವ್ದು?
1: ಅದ್ರೊಳಗೆ ಹತ್ರಿ ನನ್ನ ಹತ್ರಿ ನನ್ನ ಸೂಪರ್ ಸ್ಕೂಟರ್ ಅಂತ ಸಾಂಗ್ ಇದೆ ಸರ್.
0: ಓಕೆ, ಈ ಹಾಡ್ ಇಷ್ಟ ನಿಮ್ಗೆ?
1: ಹೌದು ಸರ್, ಇಷ್ಟ ಅಂದ್ರೆ ಸರ್ ಇವತ್ತು ಸ್ಪೆಷಲ್ ಇದೆ, ಹಾಗಾಗಿ ಚಿಕ್ಕನವ್ರು ಹಾಡಿರೋದು.
0: ನೋಡೋಣ ನೋಡೋಣ, ಕೇಳೋಣ ಏನ್ ಸ್ಪೆಷಾಲಿಟಿ ಇದೆ. ಧನ್ಯವಾದ.

0: ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ.
1: ಕಾರ್ಯಕ್ರಮ ಸ್ವಾಗತ. ಕೃಷ್ಣಪ್ಪ ಜನಪುರ.
0: ತಮಗೆ ಸ್ವಾಗತ. ಯಾವ ಹಾಡು ಬೇಕು ಕೃಷ್ಣಪ್ಪ ಅವರಿಗೆ?
1: ನಮಗೆ ಬಬ್ರುವನ ಸರ್.
0: ಬಬ್ರು ವಾಹನದಲ್ಲಿ ಯಾವುದು?
1: ಯಾರು ತಿಳಿಯುವರು ನನ್ನ ರಾಜ್.
0: ಓಕೆ ಓಕೆ, ಬಬ್ರು ವಾಹನ.
1: ಥ್ಯಾಂಕ್ಸ್ ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ನಿಮ್ಮ ಹಾಡು ಕೇಳೋಣ.

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು.

ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಖಂಡರೆದೆ ಕುಂಡಿಗೆಯ ಖಂಡಿಸುತ್ತ ರಣ ಚಂಡಿದವು ತನ ವೀವ ಈ ಗಾಂಧೀ

0: ಮನಂ ಕೆಣಕಿ ಉಳಿದವರಿಲ್ಲ, ಅಪ್ಪರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಹಲೋ
2: ಹಲೋ
1: ಹೇಳಿ
2: ಸರ್. ನಾವಿಲ್ಲ ಗಂಗಾವತಿಯಿಂದ ಸರ್, ಗಂಗಪ್ಪ ಅಂತ.
1: ಗಂಗಾವತಿಯಿಂದ ಗಂಗಪ್ಪ?
2: ಹೌದು ಸರ್.
1: ಸರ್, ನಿಮ್ಮೂರ ಪಕ್ಕದಲ್ಲಿ ಯಾವ ಹಳ್ಳಿ ಇದೆ?
2: ಹೇರೂರು ಅಂತ ಬರ್ತದೆ ಸರ್.
1: ಹೇರೂರು?
2: ಹಾ, ಹೇರೂರು. ಹೇರೂರು,
1: ಹೇರೂರು. ಓಕೆ ಓಕೆ. ಗಂಗಪ್ಪ ಸರ್, ಯಾವ ಹಾಡ್ ಬೇಕು ತಮ್ಗೆ
2: ಸರ್? ಅದು ಮಳೆ ಬಂತು ಮಳೆ ಸರ್.
1: ಇಲ್ಲ ಸರ್, ಭದ್ರಾವತಿಯಲ್ಲಿ ಮಳೆ ಇಲ್ಲ.
2: ಮಳೆ ಇಲ್ರಿ ಸರ್, ಅದು ಇಲ್ಲಿ ಮಳೆ ಬಂತು ಮಳೆ, ಅದು ಇಲ್ಲೇನು ಇಲ್ಲ ಸರ್ ಮಳೆ. ಹಾಡ
1: ನಿನ್ನೆ ಇಲ್ಲೋ ಸ್ವಲ್ಪ ಬಂತು ಆ ಕಡೆ ಈ ಕಡೆ.
2: ಹೌದು ಸರ್,
1: ಉಳಿದಂತೆ ಮಳೆ ಕಡಿಮೆ ಆಗ್ಬಿಟ್ಟಿದೆ. ಏನ್ ಮಾಡುದು, ಯಾವ ಹಾಡ್ಬೇಕು ನಿಮಗೆ?
2: ಅದೇ ಅದರಲ್ಲಿ ಟೈಟಲ್ ಸಾಂಗ್ ಸರ್, ಮಳೆ ಬಂತು.
1: ಓ, ಮಳೆ ಬಂತು ಮಳೆ, ಅದೇ ಹಾಡ್ಬೇಕಾ?
2: ಹೌದು ಸರ್.
1: ಓಕೆ, ಈ ಹಾಡ್ ಕೇಳಿದ್ರೆ ಮಳೆ ಬರುತ್ತೆ ಅನ್ಸುತ್ತ ನಿಮಗೆ?
2: ಇವತ್ತು ಬರ್ಬೋದಂತ ಅನ್ಸುತ್ತೆ ಸರ್, ಇವತ್ತು ಮೋಡ ಮುಚ್ಚಿಕೊಂಡದ್ರಿ. ಬಿಸಿಲನ್ನು ಸ್ವಲ್ಪ ಕಡಿಮೆ ಇದೆ ಸರ್ ಇವತ್ತು. ಇವ ಮಳೆ ಇಲ್ಲದಕ್ಕ ಎಲ್ಲ ರೈತರೆಲ್ಲ ಅಕ್ಕಿ ಬಾಯ್ ಬಿಟ್ಟಂಗ್ ಕುತ್ಕೊಂಡ್ರೆ ಸರ್ ಈಗ.
1: ಹೌದು.

0: ಹೌದು, ಬಹಳ ಅನಾಹುತ ಆಗ್ಬಿಟ್ಟಿದೆ ಅಲ್ಲ.
1: ಬಿತ್ತಿದ ಬೆಳೆ ಎಲ್ಲ ಒಣಗ ಕಟ್ಬಿಟ್ಟು ಸರ್ ಈಗ. ಹೀಗಾಗಿ ಅದ್ರ ಸಲುವಾಗಿ ಮಳೆ ಬರ್ಬೇಕು ಸರ್. ಈಗ ಅರ್ಜೆಂಟ್ ಮಳೆ ಬಂದ್ರೆ ಹೇಳಕ್ ಹತ್ತಿರಿ ಸರ್ ರೇಡಿಯೋದಲ್ಲಿ ವಾರ್ತಾದಾಗ. ಅಲ್ಲಿ ತರ ಇನ್ನೂ ಎರಡು ದಿವಸದಲ್ಲಿ ಭಾರಿ ಮಳೆ ಆಗ ನಿರೀಕ್ಷೆ ಐತೆ ಅಂತ ಹೇಳಕ್ ಹತ್ತಿರಿ ಸರ್. ಆ ನಿರೀಕ್ಷೆ ಪೂರ್ಣ ಆಯ್ತು ಅಂತಂದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಸರ್.
0: ಆಯ್ತು ಸರ್, ಗಂಗಪ್ಪ ಸರ್ ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಅಂಬಾರ ಕಪ್ಪಾಗಿ ಮೋಡ ತಂದಾಗ, ಭೂಮಿಯ ತೂಕದ ಗಾಳಿ ಬಂದಾಗ,
3: ಅಂಬಾರ ಕಪ್ಪಾಗಿ ಮೋಡ ತಂದಾಗ, ಭೂಮಿಯ ತೂಕದ ಗಾಳಿ ಬಂದಾಗ,
2: ಹುಡುಗುಡುಗಿ ಸಿಡಿಲು ಹೊಡೆದಾಗ.

0: ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ. ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದಃ ಆಯತನವಾನ್ ಭವತಿ.
1: ಮಳೆ

ಆತ್ಮೀಯ ಕೇಳುಗರೇ, ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ. ಸಮಯ 4:30. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೋಡ್ವಾಲ್ ಹಾಡಿರುವ ಬೇಟಾ ಚಿತ್ರದ ಗೀತೆ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ದನಿಗಳಲ್ಲಿ ಅನುರಾಗ ಅರಳಿತು ಚಿತ್ರದ ಗೀತೆಯನ್ನು.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು FM ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳ ಸಮಯ ಈಗ 5:02:55. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳ ಚಿತ್ರಗೀತೆಗಳ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಳ್ಳೋಣಂತೆ. ಮೊದಲನೇದಾಗಿ ಕೇಳೋಣ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಗಿಣಿ ಹೇಳಿದ ಕತೆ ಚಿತ್ರಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸಂತೋಷ್ ಪಾತಾರ್ ಮತ್ತು ವಿಜೇತಾ ವಿಶ್ವನಾಥ್. ಶ್ರೋತೃಗಳಿಗೆ ಇದರೊಂದಿಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಪ್ರಾರಂಭವಾಗ್ತಾ ಇದೆ. ಶ್ರೋತೃಗಳಿಗೆ ಮೊದಲ ಪ್ರಶ್ನೆ ಹೀಗಿದೆ, ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ದಿನಗಳು ಬೇಕಾಯಿತು? ಶ್ರೋತೃಗಳು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ದಿನಗಳು ಬೇಕಾಯಿತು? ಶ್ರೋತೃಗಳು ನೀವು ಮಾಡಬೇಕಾದಷ್ಟೇ ನಮ್ಮ ವಾಟ್ಸಪ್ ಸಂಖ್ಯೆ 9481526206 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಮ್ಮ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ ಈ ಗೀತೆ ನಿಮಗಾಗಿ.

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ, ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ತಾ ಇದ್ದೇನೆ. ಶ್ರೋತೃಗಳಿಗೊಂದು ಪ್ರಶ್ನೆ ಕೇಳಿದ್ದೆ, ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ದಿನಗಳು ಬೇಕಾಯಿತು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರ ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲನೇದಾಗಿ ಹಂಪಣ ನ್ಯಾಮತಿಯಿಂದ 2 ವರ್ಷ ಬೇಕಾಯ್ತು ಅಂತ ಹೇಳಿದ್ರೆ, ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಮಂಜುನಾಥ ಸರ್ ನಮಸ್ಕಾರ ಅಂತ ಸಂದೇಶನ ಕಳಿಸಿದ್ದಾರೆ, ತಮಗೂ ಕೂಡ ನಮಸ್ತೆ. ಇನ್ನು ಯಾರಿವರು, ಹೊನ್ನೂರಲಿ ಹನುಮಂತಾಪುರದಿಂದ 2 ವರ್ಷ 11 ತಿಂಗಳು 18 ದಿನ ಅಂತ ಹೇಳಿದ್ದಾರೆ, ನೋಡೋಣ ಉತ್ತರ ಕೊನೆಗೆ ನಾನು ಹೇಳ್ತೇನೆ. ಇನ್ನು ಎಚ್ ಜಿ ಗುರುಮೂರ್ತಿ ಎನ್ಆರ್ಪುರ, ಗುಡ್ ಈವ್ನಿಂಗ್ ಸರ್, 1 ವರ್ಷ ಅಂತ ಉತ್ತರ ಕೊಟ್ಟರೆ. ಇನ್ನು ಶಾಂತಿನಿ ಹಾಸನದಿಂದ ಉತ್ತರ ಕಳಿಸಿದ್ದಾರೆ. ಹಾಗೆ ಭಾರತದ ಸಂವಿಧಾನ ರಚಿಸಲು ತುಂಬ ದಿನ ಬೇಕಾಯಿತು, ಎಷ್ಟು ದಿನ ಅಂದರೆ 2 ವರ್ಷ 11 ತಿಂಗಳು 18 ದಿನ ಅಂತಂದೇಳಿ ಮುರಳೀಧರ್ ಅವರು ಶಿವಮೊಗ್ಗದಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಮಂಜುನಾಥ್ ಸರ್ ಶುಭ ಸಂಜೆ ಅಂತಂದೇಳಿ ರಾಧಾ ನಿಧಿಗೆಯಿಂದ ಉತ್ತರವನ್ನು ಕಳಿಸಿ ಕೂಡ ಸಂದೇಶನ ಕಳಿಸಿದ್ದಾರೆ, ನಿಮಗೂ ಕೂಡ ಶುಭ ಸಂಜೆ. ಇನ್ನು ಜಯಪುಟ್ಟ ಸ್ವಾಮಿ ಕೆನಡಾ, ನಮಸ್ತೆ ಸರ್ ಶುಭ ಸಂಜೆ ಅಂತ ಹೇಳಿದರೆ, ಸ್ವಾಗತ, ಕನ್ನಡ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರುತ್ತಿವೆ ಸರ್ ಅಂತ ಹೇಳಿದ್ದಾರೆ ಮತ್ತು ಉತ್ತರವನ್ನು ಕೂಡ ಕಳಿಸಿದ್ದಾರೆ, ಧನ್ಯವಾದಗಳು. ಶ್ರೋತೃಗಳನ್ನು ಮುಂದಿನ ಪ್ರಶ್ನೆಗೆ ಹೋಗೋಣವಾ ಅಥವಾ ಇನ್ನೂ ಯಾರಾದರೂ ಕಳಿಸೋರಿದ್ದಾರೆ ಅಂತ ವೇಯ್ಟ್ ಮಾಡ್ತಾ ಇದ್ದೇನೆ. ನೋಡೋಣ ಇನ್ನೊಂದು

ತೋತಾಪುರಿ ಚಿತ್ರಗೀತೆಯನ್ನು ಅದ್ಭುತವಾದ ಉದಾಹರಣೆ ಕೇಳಿಕೊ ಮನುಷ್ಯೋತುಗಳೇ, ನನ್ನ ಪ್ರಶ್ನೆ ಹೇಗಿತ್ತು? ಭಾರತದ ಸಂವಿಧಾನವನ್ನು ರಚಿಸಲು ಎಷ್ಟು ದಿನಗಳು ಬೇಕಾಯಿತು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಉತ್ತರವನ್ನು ಕಳಿಸಿದ್ದಾರೆ. ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾ ವತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಸಾಯಂಕಾಲದ ನಮಸ್ಕಾರಗಳು ಗೀತೆಗಳು ಪ್ರಸಾರದಲ್ಲಿ ತುಂಬ ಕರ್ಕಶ ಧ್ವನಿ ಕೇಳಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ತಂತ್ರಜ್ಞಾನದಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಅಂತ ಅನಿಸುತ್ತದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನು ನಮ್ಮ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಹಾಗೆಯೇ ಸಂಜೆಯ ನಮಸ್ತೆ, ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ ಉತ್ತರ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳೇ, ನಾನು ಉತ್ತರವನ್ನು ಹೇಳ್ತೇನೆ. ಭಾರತದ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು ಶ್ರೋತೃಗಳೇ. ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಭಾರತದ ಮೊದಲ ಉಪಗ್ರಹದ ಹೆಸರೇನು? ತುಂಬ ಸರಳವಾದ ಪ್ರಶ್ನೆ ಕೇಳ್ತೇನೆ. ಭಾರತದ ಮೊದಲ ಉಪಗ್ರಹದ ಹೆಸರು ಏನು? ಈಗ ನೋಡೋಣ ಮುಂದಿನ ಗೀತೆ. ವೀರಂ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನನ್ಯ ಭಟ್ ಮತ್ತು ಸಂಗಡಿಗರು.

ಅನನೆ ಭಟ್ ಅವರ ದನಗಳಲ್ಲಿ ಅದ್ಭುತವಾದ ಹಾಡನ್ನು ಕೇಳಕ್ಕೆ ಬಂದ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಶ್ರೋತೃಗಳೇ, ನಾನು ಕೇಳುವ ಪ್ರಶ್ನೆಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆ ಕೂಡ ತಮ್ಮಿಂದ ಬರ್ತಾ ಇದೆ ಅಂತ ಹೇಳ್ತಾ ನಾ ಈ ಹಿಂದೆ ಒಂದು ಪ್ರಶ್ನೆ ಕೇಳಿದ್ದೆ, ಭಾರತದ ಮೊದಲ ಉಪಗ್ರಹದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಹಂಪಣ್ಣ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಇನ್ನು ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಹೊನ್ನೂರಲ್ಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಶಾಂತಿನಿ ಹಾಸನದಿಂದ ರಾಜು ಹೊನ್ನಾಳಿ, ಉತ್ತರ ಸರಿಯಾಗಿದೆ ರಾಜಣ್ಣ ಅವರೇ. ಇನ್ನು ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸರಿಯಾಗಿ ಕಳಿಸಿದ್ದೀರ, ಧನ್ಯವಾದಗಳು. ಇನ್ನು ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ, ಉತ್ತರ ಸರಿಯಾಗಿದೆ. ಪ್ರದೀಪ್ ಜಿ ಆರ್, ಸಾಂಗ್ಸಲ್ಲಿ ಕರ್ಕಶ ಸೌಂಡ್ ಬರ್ತಿದೆ, ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ನಮ್ಮ ತಾಂತ್ರಿಕ ವರ್ಗಕ್ಕೆ ಈ ನಿಮ್ಮ ಸಂದೇಶವನ್ನು ನಾನು ವರ್ಗಾವಣೆ ಮಾಡ್ತಾ ಇದ್ದೇನೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ಉತ್ತರ ಸರಿಯಾಗಿದೆ. ಶುಭ ಸಂಜೆ, ಸಂಜೆ ನಮಸ್ಕಾರಗಳು ಅಂತ ಹೇಳ್ತಾರೆ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಜಯಪಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಸಂದೇಶವನ್ನು ಕಳಿಸಿದರೆ. ಇನ್ನು

ಹೇಳಿದ್ದಾರೆ. ಶಿವಮೊಗ್ಗದಿಂದ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಕ್ಕೆ. ಶ್ರೋತೃಗಳೇ, ಉತ್ತರ ಸರಿಯಾಗಿದೆ. ತಾವು ಎಲ್ಲ ಕಳಿಸಿರೋದು ಭಾರತದ ಮೊದಲ ಉಪಗ್ರಹದ ಹೆಸರು ಆರ್ಯಭಟ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೀನಿ. ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ ಯಾವುದು? ಶ್ರೋತೃಗಳೇ, ನೋಡೋಣ ಈ ಪ್ರಶ್ನೆಗೆ ನಾನು ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಜೊತೆಗೆ ಮುಂದಿನ ಹಾಡು ವೇದ ಚಿತ್ರಗೀತೆಯನ್ನು ಕೇಳೋಣ ಮಂಗ್ಲಿಯವರ ದನಿಗಳಲ್ಲಿ.

ವೇದ ಚಿತ್ರದಿಂದ ಮಂಗ್ಲೆಯವರ ದನಿಗಳಲ್ಲಿ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಡ್ಬಂದು ಶ್ರೋತೃಗಳೇ, ನಿಮಗೊಂದು ಪ್ರಶ್ನೆ ಕೇಳಿದ್ದೆ ಶ್ರೋತೃಗಳಿಗೆ, ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಉತ್ತರವನ್ನು ಕಳಿಸಿದ್ದಾರೆ, ಯಾರ್ಯಾರು ಸರಿ ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಬೋಣ. ಹಂಪಣ ನ್ಯಾಮತಿಯಿಂದ ಪೆಸಿಫಿಕ್ ಸಾಗರ ಅಂತ ಹೇಳ್ತಾ ಇದ್ದಾರೆ. ನಾನು ಶೀತ ಮರುಭೂಮಿ ಅಂತ ಹೇಳಿದ್ದು ಹಂಪಣ್ಣವರೇ. ಓಕೆ ನೋಡೋಣ. ಹೊನ್ನೂರಲ್ಲಿ ಹನುಮಂತಾಪುರ

ಬೇಲೂರು ತಾಲೂಕಿಂದ ಉತ್ತರ ಏನು ಕಳಿಸಿಲ್ಲ. ಇನ್ನು ಶುಭ ಸಂಜೆಯ ಪ್ರಶಾಂತ್ ಶೆಟ್ಟರ್ ಅವರು ಸಾಂಗ್ಸ್ ಆರ್ ಸೂಪರ್ ಅಂತ ಸಂದೇಶನ ಕಳಿಸಿದ್ದಾರೆ, ಆದರೆ ಉತ್ತರ ಅದು ಕಳಿಸಿಲ್ಲ ನಮ್ಮ ಶೆಟ್ಟರು. ಇರಲಿ, ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ ಸಹರಾ ಅಂತ ಹೇಳ್ತಾ ಇದ್ದಾರೆ, ನಾನು ಶೀತ ಮರುಭೂಮಿ ಅಂತ ಉತ್ತರ ಪ್ರಶ್ನೆ ಕೇಳಿದ್ದು. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಇನ್ನು ಆರ್ಯಭಟ್ಟದಲ್ಲೇ ಇದ್ದಾರೆ ನಮ್ಮ ಅನಿಲ್ ಕುಮಾರ್ ಅವರು, ಮುಂದಕ್ಕೆ ಬಂದೇ ಇಲ್ಲ. ಇರಲಿ, ಇನ್ನು ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರ 100% ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು ತಮ್ಮ ಉತ್ತರಕ್ಕೆ. ಇನ್ನು ರಾಜು ಹೊನ್ನಾಳಿಯಿಂದ ಉತ್ತರ ಸರಿಯಾಗಿದೆ, ಸ್ವಲ್ಪ ಸರಿ ತಪ್ಪಿದೆ ಸಾರಿ. ಇನ್ನು ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್ ಅಂತೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಉತ್ತರವನ್ನು ಕಳಿಸಿದರೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಸರ್ ಶುಭ ಸಂಜೆ ಅಂತಂದೇಳಿ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಹಾಗೆಯೇ ಮಯೂರಕೋಟೆ ಜನ್ನಾಪುರ ಭದ್ರಾವತಿಯಿಂದ ಶುಭ ಸಂಜೆ ಮಂಜುನಾಥ್ ಸರ್, ಕಾಫಿ ಆಯ್ತಾ, ನಾನು ಈಗ ತಾನೇ ರೇಡಿಯೋ ಚಾಲು ಮಾಡ್ತಿದ್ದೇನೆ ಅಂತ ಹೇಳಿದರೆ, ತುಂಬ ಲೇಟ್ ಆಗ್ಬಿಡ್ತಲ್ಲ ಸರ್, ಅರ್ಧ ಗಂಟೆ ಆಯ್ತಾ ಹೋಗಲೇ ನಾನು ಬಂದು. ಇರಲಿ, ನಿಮಗೂ ಕೂಡ ಶುಭ ಸಂಜೆ, ಕಾಫಿ ಇನ್ನೂ ಆಗಿಲ್ಲ, ಆಮೇಲೆ ಹೋಗ್ತೇನೆ. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿಂದ ಉತ್ತರ ಇನ್ನು ಕಳಿಸೋದ್ರಲ್ಲೇ ಇದ್ದಾರೆ, ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಕಳಿಸಿದ್ದಾರೆ. ಹಾಗೂ ನಮ್ಮ ಶಾಂತಿನಿ ಅವರು ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳೇ, ಈಗ ನಾನು ಉತ್ತರವನ್ನು ಹೇಳ್ತೇನೆ. ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ ಯಾವುದು ಅಂದರೆ ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ಖಂಡ ಅಲ್ಲಿ ಬರೀ ಹಿಮನೇ ತುಂಬಿರುತ್ತಲ್ವಾ, ಹಾಗಾಗಿ ಇದು ಶೀತ ಮರುಭೂಮಿ ಅಂತ ಹೆಸರು ಪಡೆದಿದೆ ಶ್ರೋತೃಗಳೇ. ಈಗ ನೋಡೋಣ ಮುಂದಿನ ಗೀತೆಗೆ ಹೋಗೋಣ. ಯು ಟರ್ನ್ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ, ಚಂದ್ರು ಓಬಯ್ಯ ಅವರ ಅದನಿಗಳಲ್ಲಿ. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಲ್ವೇ, ಸಹಸ್ರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಸಹಸ್ರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಈ ಪ್ರಶ್ನೆಗೆ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ ಶ್ರೋತೃಗಳಿಗೆ. ತಾವು ದಯ ಮಾಡಬೇಕಾಗಿದ್ದಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9481567260 ಸೊನೆಗೆ ತಮ್ಮ ಅಮೂಲ್ಯವಾದ ಉತ್ತರವನ್ನು ಕಳಿಸಿ, ಜೊತೆಗೆ ಈ ಹಾಡನ್ನು ಕೇಳ್ಕೊಂಬರೋಣ.

ಶ್ರೋತೃಗಳಿಗೂ ಇದುವರೆಗೂ ಎಫ್ಎಂ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ರೆ, ಇನ್ನು ಮುಂದೆ ಎಫ್ಎಂ 103.5 ಮತ್ತು 625 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಆಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೋತೃಗಳೇ.

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ರೆ ಇನ್ನು ಮುಂದೆ FM ಕಂಪನಾಂಕ 103.5 ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸಬೇಕಾಗಿ ಕೇಳ್ಕೊಳ್ತಾ ಶ್ರೋತೃಗಳು ನಿಮಗೊಂದು ಪ್ರಶ್ನೆ ಕೇಳಿದ್ದೆ. ಸಹಸ್ರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಹಂಪಣ್ಣ ನ್ಯಾಮತಿಯಿಂದ ಇನ್ನೂ ಉತ್ತರ ಬಂದಿಲ್ಲ, ಬರೀ ಖಾಲಿ ಸಂದೇಶ ಬಂದಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ಅವ್ರದ್ದು ಕೂಡ ಉತ್ತರ ಬಂದಿಲ್ಲ. ಇನ್ನು ಚಿತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ ಉತ್ತರ ಖಾಲಿ ಬಿಟ್ಟಿದ್ದಾರೆ, ನಾನೇ ತುಂಬ್ಕೋಬೇಕು ಅನಿಸುತ್ತೆ. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನ ಉತ್ತರ ಸರಿಯಾಗಿ ಕಳಿಸಿದ್ರೆ ಧನ್ಯವಾದಗಳು. ಇನ್ನು ಎಚ್ ಆರ್ ರುದ್ರಸ್ವಾಮಿ ಕಣದಳ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ನನ್ನ ಉತ್ತರ ಬಾಂಗ್ಲಾದೇಶ್ ಅಂತ ಉತ್ತರ ಕಳಿಸಿದ್ದಾರೆ, ಓಕೆ ನೋಡೋಣಂತೆ. ಇನ್ನು ಮುರಳೀಧರ್ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿ ಕಳಿಸಿದ್ರ. ಇನ್ನು ಅರ್ಜುನ್ ಸರ್ಜಾ ನಡೆಸಿರುವ ಕನ್ನಡ ಚಿತ್ರಗೀತೆಗಳು ಯಾವುದಾದ್ರು ಹಾಡುಗಳನ್ನು ಹೆಸರಿಸಿ ಅಂತ ನನಗೆ ಕೊಟ್ಟಿದ್ದಾರೆ, ನೋಡೋಣ. ಇನ್ನು ನಮ್ಮ ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರ ಸರಿಯಾಗಿದೆ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ರಾಜು ಕರ್ಮರಗಟ್ಟೆ ಹೊನ್ನಾಳಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ ಸ್ವಿಟ್ಜರ್ಲ್ಯಾಂಡ್ ಅಂತ ಉತ್ತರ ಕೊಟ್ಟಿದ್ದಾರೆ, ನೋಡೋಣಂತೆ. ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ವೇದ ಶೇಷಾದ್ರಿ ಸಿದ್ದಾಪುರ ನಗರ ಅಂತಂದೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಜಯಪಟ್ಟಸ್ವಾಮಿ ಕೆನಡಾ ನಮಸ್ತೆ ಸರ್ ಅಂತೇಳಿ ಉತ್ತರ ಸರಿಯಾಗಿದೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಓಕೆ ಇಲ್ಲಿ ಹಂಪಳ ನ್ಯಾಮತಿಯಿಂದ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಉತ್ತರ ಈಗ ಬಂದಿದೆ. ಹಾಗೆಯೇ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಸರಿಯಾಗಿ ಕಳಿಸಿದ್ದೀರ, ಧನ್ಯವಾದಗಳು. ಗುಡ್ ಈವ್ನಿಂಗ್ ಸರ್ ಅಂತ ಹೇಳಿ ಸಲ್ಮಾ ಟೀಚರ್ ತರೀಕೆರೆ ಅವರು ಈಗ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ, ವೆಲ್ಕಮ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಉತ್ತರ ಕೂಡ ಸರಿಯಾಗಿದೆ. ಇನ್ನು ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಉತ್ತರ ಕಳಿಸಿದ್ರೆ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಂತ ಸ್ವಾಗತ ಕೋರ್ತಾ ಇದ್ದಾರೆ. ಯಾರು ನಮ್ಮ ಮೇಡಮ್ ಅವರು ಉತ್ತರ ಕೂಡ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಶುಭ ಸಂಜೆ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕಡೆಯದಾಗಿ ಸದಾಶಿವಪ್ಪ ಮಂಡಗಟ್ಟ ನಮಸ್ತೆ ಸರ್ ಶುಭ ಸಂಜೆ ಅಂತಂದೇಳಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ, ಧನ್ಯವಾದಗಳು. ಇನ್ನು ಮತ್ತೆ ಯಾರು ಕಳಿಸಿದ್ದಾರೆ, ರೇಖಾ ಬೆಂಗಳೂರಿಂದ ಉತ್ತರವನ್ನು ಕಳಿಸಿದ್ರೆ ಹಾಗೆಯೇ ಓಕೆ ಹೌದು ಹಾಂ ಉತ್ತರ ಬಹುತೇಕ ಎಲ್ಲ ಸರಿ, ಬಹುತೇಕ ಅನ್ನೋಕ್ಕಿಂತ ಒಂದು 75% ಅಷ್ಟು ಉತ್ತರ ನಮ್ಮ ಪ್ರೇಕ್ಷಕರು ಸರಿಯಾಗಿ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ನಾನು ಹೇಳ್ತೇನೆ, ಸಹಸ್ರ ಸರೋವರಗಳ ನಾಡು ಎಂದು ಫಿನ್ಲ್ಯಾಂಡ್ ದೇಶವನ್ನು ಕರೆಯುತ್ತಾರೆ ಶ್ರೋತೃಗಳೇ. ಓಕೆ ಉತ್ತರ ಗೊತ್ತಾಯ್ತಲ್ವಾ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಳಕಿನ ವೇಗವನ್ನು ಮೊದಲು ಅಂದಾಜಿಸಿದ ವಿಜ್ಞಾನಿ ಯಾರು? ನೋಡಿ ಎಷ್ಟು ಸುಲಭವಾದ ಪ್ರಶ್ನೆ ಕೇಳಿದ್ದೀನಿ. ಬೆಳಕಿನ ವೇಗವನ್ನು ಮೊದಲು ಅಂದಾಜಿಸಿದ ವಿಜ್ಞಾನಿ ಯಾರು? ಈ ಪ್ರಶ್ನೆಗೆ ಉತ್ತರ ಕಾಯ್ತಾ ಇರ್ತೇನೆ. ಈಗ ಮುಂದಿನ ಗೀತೆ ಕೇಳ್ಕೊಂಬರೋಣ, ಲವ್ ಇನ್ ಮಂಡ್ಯ ಚಿತ್ರಗೀತೆಯನ್ನು ಚಿತ್ರ ಮತ್ತು ರಾಜೇಶ್ ಕೃಷ್ಣನವರ ದನಿಗಳಲ್ಲಿ.

ಲವಿನ್ ಮಂಡ್ಯ ಚಿತ್ರದಿಂದ ಅದ್ಭುತವಾದಂಥ ಹಾಡನ್ನು ಚಿತ್ರ ಮತ್ತು ರಾಜೇಶ್ ಕೃಷ್ಣನವರ ದನಿಗಳಲ್ಲಿ ಕೇಳ್ಕೊಂಡ್ಬಂದು ಶ್ರೋತೃಗಳು. ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ನಮ್ಮ ಶ್ರೋತೃಗಳಿಗೆ ಪ್ರಶ್ನೆ ಕೇಳಿದ್ದೆ, ಬೆಳಕಿನ ವೇಗವನ್ನು ಮೊದಲು ಅಂದಾಜಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಉಮಾದೇವಿ, ಪಿ ಡಬ್ಲ್ಯೂ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್, ಗುಡ್ ಈವ್ನಿಂಗ್ ಸರ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಅದು ಮೇಡಮ್ ಇಂದ ಉತ್ತರ ಬಂದಿಲ್ಲ ಇಲ್ಲಿ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕೂಡ ಬಂದಿಲ್ಲ. ಇನ್ನು ಅಂಪಣ ನ್ಯಾಮತಿಯಿಂದ ಅವರು ಕೂಡ ಇನ್ನು ಹಾರಿಬಡದಲ್ಲ ಇದ್ದಾರೆ. ಮುಂದಕ್ಕೆ ಬನ್ನಿ ಸರ್. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಉತ್ತರ ಬಂದಿಲ್ಲ. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿಂದ ಉತ್ತರ ಕಳಿಸಿದ್ದಾರೆ. ಧನ್ಯವಾದಗಳು. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಉತ್ತರ ಸರಿಯಾಗಿ ಕಳಿಸಿದ್ದೀರಾ. ಇನ್ನು ಶಾಂತಿನಿ ಹಾಸನದಿಂದ ಉತ್ತರ ಸರಿಯಾಗಿದೆ. ಧನ್ಯವಾದಗಳು. ಇನ್ನು ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಸಂದೇಶ ಕಳಿಸಿದರೆ, ನಮ್ಮ ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ತಪ್ಪು ಉತ್ತರ ಇದೆ, ಇರಲಿ, ಕೊನೆ ಒಂದು ಹೇಳ್ತೇನೆ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಉತ್ತರ ಸರಿಯಾಗಿದೆ. ಧನ್ಯವಾದಗಳು.

ಇನ್ನು ಸುಭಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ರೆ ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್ ಅಂತ ಹೇಳಿ ಸರ್ ಸಿ ವಿ ರಾಮನ್ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಓಕೆ, ನಾನು ಕೊನೆ ಹೇಳ್ತೇನೆ. ನೀನು ಮತ್ತೆ ಯಾರು, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ ಮೇಡಮ್, ಧನ್ಯವಾದಗಳು ಅಂತಂದು ಹೇಳ್ತಾ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಸರಿಯಾಗಿದೆ. ಇನ್ನು ರೇಖಾ ಬೆಂಗಳೂರಿಂದ ಉತ್ತರ ಕಳಿಸಿದ್ರೆ, ಇನ್ನು ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಉತ್ತರ ಗಿಲ್ಲಿಯೋ ಗಿಲ್ಲಿ ಅಂತ ಉತ್ತರ ಕಳಿಸಿದ್ದಾರೆ. ಇನ್ನು ಸಾಕಮ್ಮ ಬಾಯಿ ಕಮರಗಟ್ಟೆ ಇಂದ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ವೇದ ಶೇಷಾದ್ರಿ ಸಿದ್ಧಾರೂಢ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಾರು, ಡೆನ್ಮಾರ್ಕಿನ ಖಗೋಳ ಶಾಸ್ತ್ರಜ್ಞ ಅಂತ ಏನೋ ಉತ್ತರ ಕಳಿಸಿದ್ದಾರೆ ನೋಡೋಣ. ಇನ್ನು ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ ಉತ್ತರವನ್ನು ಕಳಿಸಿದರೆ, ಸಲ್ಮಾ ಟೀಚರ್ ತರೀಕೆರೆಯಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಇನ್ನು ಹ್ಯಾಬಿಲ್ ರಾಘವೇಂದ್ರ ಪರ್ವತ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ, ಹಾಗೂ ಶುಭ ಸಂಜೆ ಸರ್ ಮಮತಾ ಭದ್ರಾವತಿಯಿಂದ, ಶುಭ ಸಂಜೆ ಮೇಡಮ್ ನಿಮಗೂ ಕೂಡ. ಇನ್ನು ಹಂಪಣ ನ್ಯಾಮತಿಯಿಂದ ಉತ್ತರ ಬಂದಿದೆ. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಕಾಲೇಜಿನ ಬಿ ಆರ್ ಪ್ರಾಜೆಕ್ಟಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಅನಿಲ್ ಕುಮಾರ್ ತಡಕರಣ ಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರವನ್ನು ಕಳಿಸಿದ್ದಾರೆ. ಬಹುತೇಕ 95% 95% ಉತ್ತರ ಸರಿಯಾಗಿದೆ. ಶ್ರೋತೃಗಳೇ, ಬೆಳಕಿನ ವೇಗವನ್ನು ಮೊದಲು ಅಂದಾಜಿಸಿದ ವಿಜ್ಞಾನಿ ಯಾರು ಅಂತಂದರೆ, ಓಲೆ ರೋಮರ್ ಅಂತ. ಶ್ರೋತೃಗಳು, ಡೆನ್ಮಾರ್ಕಿನವರು ಇವರು. ಇವರು ಮೊದಲು ಬೆಳಕಿನ ವೇಗ ಎಷ್ಟು ಏನು ಅಂತ ಒಂದು ಸೆಕೆಂಡಿಗೆ ಅಂತಂದೇಳಿ ಅಂದಾಜನ್ನು ಮಾಡಿದ್ರು ಶ್ರೋತೃಗಳು. ನೋಡೋಣ ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ಮತ್ತೊಂದು ಪ್ರಶ್ನೆ ನಿಮಗಾಗಿ ಶ್ರೋತೃಗಳು ಈಗಿದೆ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ತುಂಬ ಸರಳವಾದ ಉತ್ತರ. ಈ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಈಗ ಮುಂದಿನ ಗೀತೆಗೆ ಹೋಗೋಣ. ಚಿತ್ರ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

Sensible life, smile is high.

Da-da-da-da-da.

ಕೇಳಿದ್ರೆ ಚಿತ್ರ ಚಿತ್ರಗೀತೆಯಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಧ್ಯಯನಗಳಲ್ಲಿ ಅದ್ಭುತ ಒಂದೊಂದು ಹಾಡನ್ನು ಕೇಳ್ಕೊಂಡು ಶ್ರೋತೃಗಳು ಈಗ ನೀವು ಕೇಳ್ತಿದ್ದಾರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಎಫ್ಎಂ 100.5 ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದಾರೆ. ಜೊತೆಗೆ ನಾನು ಕೇಳುವಂತಹ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇದೆ ತಮ್ಮಿನ ಅಂತ ಹೇಳ್ತಾ ಶ್ರೋತೃಗಳ ಮುಂದಿನ ಪ್ರಶ್ನೆಗೆ ಇಲ್ಲ ಈ ಪ್ರಶ್ನೆಗೆ ನಾನು ಸಂದೇಶವನ್ನು ಓದಬೇಕು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಸಂದೇಶ ಪ್ರಶ್ನೆಯನ್ನು ಕೇಳಿದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲನೇದಾಗಿ ಹಂಪಣ ನ್ಯಾಮತಿಯಿಂದ ರಮಾದೇವಿ ಅಂತ ಉತ್ತರ ಕಳಿಸಿದ್ದಾರೆ. ಇನ್ನು ಎಚ್ ಆರ್ ದೊಸ್ವಾಮಿ ಕಣದಲ್ಲಿ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಸಂದೇಶ ಬಂದರೆ ಹೊನ್ನೂರಲ್ಲಿ ಹನುಮಂತಾಪುರದಿಂದ ಜಗಳೂರು ತಾಲೂಕಿನ ಸಂದೇಶ ಬಂದಿದೆ. ಇನ್ನು ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಸರಿಯಾಗಿದೆ ತಮ್ಮದು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಆ ನಂತರದಲ್ಲಿ ಅಜಯ್ ವಣ್ಕರ್ ಲೋಯಿ ವೃತ್ತ ಭದ್ರಾವತಿಯಿಂದ, ಇನ್ನು ಸಾಕಮ್ಮ ಬಾಯಿ ಕಮರಗಟ್ಟೆಯಿಂದ ಉತ್ತರ ಸರಿಯಾಗಿದೆ. ಧನ್ಯವಾದಗಳು. ಇನ್ನು ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ಶಾಂತಿನಿ ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಹ್ಯಾಬಿಲ್ ರಾಘವೇಂದ್ರ ಅಪರ್ವತ ಭದ್ರಾವತಿ, ಸಲ್ಮಾ ಟೀಚರ್ಸ್ ತರೀಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ವೇದಾ ಶೇಷಾದ್ರಿ ಸಿದ್ದಡನಗರ ಉತ್ತರವನ್ನು ಕಳಿಸಿದರೆ, ನಮ್ಮ ಸದಾಶಿವಪ ಮಂಡಘಟ್ಟ ಎಸ್ ರಮಾದೇವಿ ಅಂತ ಉತ್ತರವನ್ನು ಕಳಿಸಿದ್ದಾರೆ. ನೋಡೋಣ ಕೊನೆಗೆ ಹೇಳ್ತೇನೆ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಕಳಿಸಿದೆ. ರೇಖಾ ಬೆಂಗಳೂರಿಂದ, ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಎಂ ಈರಣ್ಣ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಉತ್ತರವನ್ನು ಕಳಿಸಿದರೆ, ಮಮತಾ ಭದ್ರಾವತಿಯಿಂದ ಹಾಗೂ ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಎಚ್ ಜಿ ಗುರುಮೂರ್ತಿ ಎನ್ಆರ್ಪುರದಿಂದ ಉತ್ತರವನ್ನು ಕಳಿಸಿದರೆ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಇನ್ನು ಜ್ಯೋತಿ ನೀನಾ ಸಂತೋಷ್ ಇಂದ ಉತ್ತರವನ್ನು ಕಳಿಸಿದರೆ, ನಂತರದಲ್ಲಿ ಯಾರಿವರು ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶುಭ ಸಂಜಯ್, ಕಾರ್ಯಕ್ರಮ ಕೇಳ್ತಿದ್ದೇವೆ, ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದೇಳಿ ಉತ್ತರವನ್ನು ಕಳಿಸಿದ್ದಾರೆ. ಫ್ರಮ್ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ.

ಶುಭ ಸಂಜಯ್ ಆಕಾಶವಾಣಿ ಚಿತ್ರಗೀತ ಕೇಳ್ತಾ ಇದ್ದೀವಿ ಅಂತಲೇ ಹೇಳಿದ್ದಾರೆ. ಹಾಗೆಯೇ ಜಯಪುಟ್ಟ ಸ್ವಾಮಿ ಕೆನಡಾ, ನಮಸ್ತೆ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಇವತ್ತಿನ ಪ್ರಶ್ನೆಗಳ ಉತ್ತರಗಳ ಜೊತೆಗೆ ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಸರ್ ಅಂತಂದೇಳಿ ಮೇಡಮ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಹಾರ್ನಹಳ್ಳಿ ಸರೋಜಿನಿ ನಾಯ್ಡು ಅಂತೇನು ಉತ್ತರ ಕಳಿಸಿದ್ದಾರೆ. ಓಕೆ, ಇನ್ನು ನಮ್ಮ ಪ್ರಕಾಶ್ ಪವಾರ್ ವಿನೋಬ ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದರೆ, ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಉತ್ತರ ಕಳಿಸಿಲ್ಲ, ಉತ್ತರ ಬಂದಿಲ್ಲ ನಿಮ್ಮಿಂದ. ಇನ್ನು ನಮ್ಮ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಗೆಯಿಂದ ಶುಭ ಸಂಜೆ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸದಾಶಿವಪ್ಪ ಮಂಡಗಟ್ಟ ಅವರ ಉತ್ತರ ಬಂದಿದ್ದರೆ, ಈ ನಂತರದಲ್ಲಿ ಹಂಪಣ ನ್ಯಾಮತಿಯಿಂದ ಉತ್ತರವನ್ನು ಕೂಡ ಕಳ್ರು ನೋಡಿ, ಅವರು ಎರಡನೇ ಉತ್ತರ ಕಳಿಸಿದ್ರೆ, ಮೊದಲು ರಮಾದೇವಿ ಅಂತ ಕಳಿಸಿದ್ರು, ಅದು ತಪ್ಪಾಯ್ತು ಅಂತ ಗೊತ್ತಾಗಿ ಈಗ ಎರಡನೇ ಉತ್ತರವನ್ನು ಕಳಿಸಿದ್ದಾರೆ. ಇಲ್ಲಿ ಧನ್ಯವಾದಗಳು ತಮ್ಮ ಎಲ್ಲ ಉತ್ತರಕ್ಕೆ. ಶ್ರೋತೃಗಳು ಬಹುತೇಕ 99% ಉತ್ತರ ಎಲ್ಲ ಸರಿಯಾಗಿ ಕಳಿಸಿದ್ದೀರಾ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು. ಶ್ರೋತೃಗಳೇ, ತಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈಗ ಮುಂದಿನ ಗೀತೆಗೆ ಹೋಗೋಣ. ಅಯೋಗ್ಯ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ, ವಿಜಯಪ್ರಕಾಶ್ ಮತ್ತು ಫಲಕ್ ಮುಚ್ಚಲ್ ಅವರ ಅದ್ದನೆಗಳಲ್ಲಿ. ಜೊತೆಗೆ ನಿಮಗೆ ಪ್ರಶ್ನೆ ಕೇಳಬೇಕಲ್ವಾ, ಭಾರತದ ಅತಿ ದೊಡ್ಡ ಸಾಗರ ಯಾವುದು? ಸಾರಿ, ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಮತ್ತೊಮ್ಮೆ ಹೇಳ್ತೇನೆ, ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಶ್ರೋತೃಗಳೇ, ಈ ಪ್ರಶ್ನೆಗೆ ನಾನು ಉತ್ತರವನ್ನು ನಿರೀಕ್ಷಿಸ್ತಾ ಇದ್ದೇನೆ. ಜೊತೆಗೆ ಈ ಹಾಡು ನಿಮಗಾಗಿ.

ಕೇಳಿದ್ರೆ ಅಯೋಗ್ಯ ಚಿತ್ರದಿಂದ ಅದ್ಭುತ ಒಂದು ಹಾಡನ್ನು ಕೇಳ್ಕೊಬಂದು ಶ್ರೋತೃಗಳು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಮಹಾಸಾಗರ ಯಾವುದಂತ ಪ್ರಶ್ನೆ ಕೇಳಿದೆ. ನೋಡೋಣ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲನೇದಾಗಿ ಯಾರು ಉತ್ತರ ಬಂದಿದೆ, ಫಸ್ಟ್ ಈಸ್ ಫಸ್ಟ್ ಅಲ್ವಾ? ಓಕೆ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು ಸರ್, ನಿಮ್ಮ ಧ್ವನಿ ವೆರಿ ಸೂಪರ್, ನಿಮ್ಮ ಮಾಹಿತಿ ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಹೋಗ್ಲಿ ಹೋಗ್ಲಿ ಬರೆದಿದ್ದಾರೆ. ಧನ್ಯವಾದಗಳು. ಇನ್ನು ಅಜಯ್ ವಣ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದರೆ, ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೋನಿಕಾ ಹಾಸನದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕಳಿಸಿದ್ದಾರೆ. ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ, ಶಾಂತಿನಿ ಹಾಸನದಿಂದ, ಹಾಗೂ ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ರೆ, ನಮ್ಮ ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ, ಇನ್ನು ನಮ್ಮ ಪ್ರಶಾಂತ್ ಆರ್ ಶೆಟ್ಟರ್ ಮಮತಾ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ಪೆಸಿಫಿಕ್ ಮಹಾಸಾಗರ ಅಂತಂದೇಳಿ ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ, ರೇಖಾ ಬೆಂಗಳೂರು, ಹಾಗೆ ಸಲ್ಮಾ ಟೀಚರ್ ಸೂಪರ್ ಸಾಂಗ್ಸ್ ಅಂತ ಹೇಳಿದ್ದಾರೆ. ನಮ್ಮ ಹೆಸರು ಓದಲಿಲ್ಲ ಅಂತ ಹೇಳಿದ್ದಾರೆ. ಅವಾಗಲೇ ಹೋದನಲ್ಲ ಸಲ್ಮಾ ಟೀಚರ್ಸ್ ಅಂತ ಹೇಳಿದೆ. ಓಕೆ. ಇನ್ನು ವೇದಶೇಷಾದ್ರಿ ಸಿದ್ದರೂಢ ನಗರದಿಂದ, ಆನಂತರದಲ್ಲಿ ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ, ಶುಭನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಜಯಪಟಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ನಾಗಶಿರ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೂಡಿಗೆಯಿಂದ, ಹಾಗೆಯೇ ಸದಾಶಿವಪ್ಪ ಮಂಡಘಟ್ಟ ಕಳಿಸಿದ್ದಾರೆ. ನೋಡೋಣ ಹೇಳ್ತೀನಿ. ಇನ್ನು ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಹಾಗೂ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು ನಿಮ್ಮ ಬಹುತೇಕ ಉತ್ತರ ಸರಿಯಾಗಿದೆ. ಪೆಸಿಫಿಕ್ ಓಷನ್, ಪೆಸಿಫಿಕ್ ಇಂದು ಪೆಸಿಫಿಕ್ ಮಹಾಸಾಗರ, ಭೂಮಿಯ ಮೇಲಿನ ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್. ಶ್ರೋತೃಗಳೇ ಈಗ ನೋಡೋಣ, ಸಮಯ ಸಮೀಪಿಸ್ತಾ, ಈಗ ಕಡಿದಾಗ ಒಂದು ಹಾಡನ್ನು ಕೇಳ್ಕೊಬೋಣಂತೆ, ಏಕೆಂದರೆ ಪ್ರಶ್ನೆ ಕೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ಒನ್ಸ್ ಅಪಾನ್ ಎ ಟೈಮ್ ಜಮಾಲಿ ಇನ್ ಜಮಾಲಿ ಗುಡ್ಡ ಚಿತ್ರದ ಗೀತೆಯನ್ನು ಕೇಳ್ಕೊಬೋಣ, ವಿಜಯ್ ಪ್ರಕಾಶ್ ಮತ್ತು ಹರ್ಷಿಕಾ ದೇವಾನಾಥ್ ಅವರ ಧ್ವನಿಗಳಲ್ಲಿ.

0: ಸಂಜಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದಡ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಶ್ರೋತೃಗಳು, ಸಮಯ 6:01:30. ಈಗ ಸೇವಾ ಮಾಹಿತಿ. ಗಾಜನೂರು ಮೂಲ ಸ್ಥಾವರಕ್ಕೆ ಮೆಸ್ಕಾಂ ಇಲಾಖೆಯ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿರುವ ಕಾರಣದಿಂದಾಗಿ ಜೂನ್ 23ರಂದು ಮೆಸ್ಕಾಂ ವತಿಯಿಂದ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತಿದ್ದು, ಶಿವಮೊಗ್ಗ ನಗರದಲ್ಲಿ ಜೂನ್ 23 ಮತ್ತು 24ರಂದು ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ವಹಣೆ ಮತ್ತು ಪಾಲನೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ಕೋರಿದ್ದಾರೆ.

ಶಿವಮೊಗ್ಗ ತಾಲೂಕಿನ ಗಾಜನೂರು 110/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು ಜೂನ್ 23 ಮಂಗಳವಾರದಂದು ಬೆಳಗ್ಗೆ 9 ಸಂಜೆ 5 ಕೆಳಕಂಡ ಸ್ಥಳಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಗಾಜನೂರು ಕ್ಯಾಂಪ್ ಮತ್ತು ಡ್ಯಾಂ, ಸಕ್ಕರೆಬೈಲು, ನವೋದಯ ಶಾಲೆ, ಶಿವಮೊಗ್ಗ ಕುಡಿಯುವ ನೀರಿನ ಸ್ಥಾವರ, ಹಾಲಲಕ್ಕವಳ್ಳಿ, ಕಡೇಕಲ್, ಎರಗನಹಾಳ್, ಕುಸ್ಕೂರು, ವೀರಾಪುರ, ತಟ್ಟೆಕೆರೆ, ಹೊಸಕೊಪ್ಪ, ಇಂದಿರಾನಗರ, ಹೊಸಹಳ್ಳಿ, ಮುಳ್ಕೆರೆ, ಆನೆಬಿಡಾರ, ತಿಮ್ಮಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕಾಗಿ ಮೆಸ್ಕಾಂ ಕೋರಿದೆ.

ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರಲಾಲ್ ನವೋದಯ ವಿದ್ಯಾಲಯದಲ್ಲಿ 2026-27 ಸಾಲಿನ 11ನೇ ತರಗತಿಯಲ್ಲಿ ಖಾಲಿ ಇರುವ ಸೀಟುಗಳ ಪ್ರವೇಶಾತಿಗಾಗಿ ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಜವಾಹರಲಾಲ್ ನೆಹರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಜೂನ್ 25 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶೈಕ್ಷಣಿಕ ಅರ್ಹತೆ: ವಿದ್ಯಾರ್ಥಿಗಳು 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡಾವಾರು 60% ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು ದಿನಾಂಕ 1/6/2009 31/7/2011 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸಂಪರ್ಕಕ್ಕಾಗಿ ವಿದ್ಯಾಲಯದ ಅಧಿಕೃತ ಇಮೇಲ್ jnvshivamogga@gmail.com ಅಥವಾ ವೆಬ್ಸೈಟ್ https://navodaya.gov.in ಅನ್ನು ಸಂಪರ್ಕಿಸಲು ಕೋರಲಾಗಿದೆ.

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗದಲ್ಲಿ ಶಿಶಿಕ್ಷು ತರಬೇತಿ ಖಾಲಿ ಇರುವ ತಾಂತ್ರಿಕ ವೃತ್ತಿಗಳಿಗೆ ಐಟಿಐ, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಡೀಸೆಲ್, ವೆಲ್ಡರ್, ಕೋಪ, ಡಿಟಿಪಿಒ 1 ವರ್ಷದ ತರಬೇತಿ ಮೇಲೆ ನಿಯೋಜಿಸಿಕೊಳ್ಳಲು ಐಟಿಐನಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವಿಭಾಗೀಯ ಕಚೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಜೂನ್ 5 ರೊಳಗಾಗಿ ಹಾಜರಾತಿ ದಾಖಲಾತಿಗಳನ್ನು ಸಲ್ಲಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೇಳಿದ್ರೆ ಇನ್ನು ಮುಂದೆ ನಿಲಯದ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಈ ಸಂಜೆ 6:31 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2 ಕೇಳಬಹುದು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಅನಂತರದಲ್ಲಿ ಕೃಷಿ ಉಳಿಸಿ ಅಭಿಯಾನ 2026 ಹಾಗೂ ಕೊನೆಯದಾಗಿ ಪರಿಸರ ಗೀತೆಯನ್ನು ಕೇಳಬಹುದು ಕೃಷಿರಂಗ ಕಾರ್ಯಕ್ರಮದಲ್ಲಿ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗ್ಡೆಯರವರಿಂದ ಸಂತೂರ್ ವಾದನ. ಇಂದು ರಾತ್ರಿ 10 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಕೇಳಿದರೆ ನಾಳೆ ಬೆಳಿಗ್ಗೆ 6:00 ಗೀತಾರಾಧನ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, FS ಕಲ್ಲಪ್ಪನ ಮಠ ಅವರಿಂದ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳಭಾ ಬೆಳಕೆ ಕಥನಗಳು. ಸಂಚಿಕೆ ಶ್ರೀಮತಿಗೆ ಒಮ್ಮೆಲೆ ಬಂದರೆ ಏನಾಗಬಹುದು. 6:40 ನೇಗಿಲ ಮಿಡಿತ, ಇದರಲ್ಲಿ ಶುಂಠಿ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾಕ್ಟರ್ BK ಶಿವಣ್ಣ. ಇವರು ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಮಾನಸಿಕ ಒತ್ತಡಕ್ಕೆ ಮದ್ದು, ಈ ಕುರಿತು ಡಾಕ್ಟರ್ ಗಿರಿಧರ್ ಖಜೆ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15 ಬದುಕು ಚಟಕ ಬಂಡಿ, ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನವೀನ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ SR ಭಟ್. 7:20 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಅವಧಿಪೂರ್ವ ಜನಿಸಿದ ಮಕ್ಕಳ ಹಾರೈಕೆ, ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಅನಿಲ್ ಕಲ್ಲೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ HM. 9:05 ಮಿಕ್ಸ್ ಮೇಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೆಳಗಿನ ನಾಳೆ ಬೆಳಗ್ಗೆ 9:35 ಭಾವಗೀತೆಗಳು, 10 ಹಾಡು ಮಾತಾಡು ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 11 ಚೈತ್ರವನ ಚಿತ್ರಲಹರಿ, 11:30 ಸೇವಾ ಮಾಹಿತಿ, ಅನಂತರ ಭಾವಗೀತೆಗಳು, 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸೂರು ಗ್ರಾಮದ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಶಿವಪಾರ್ವತಿಯ ಸೋಬಾನೆ ಪದಗಳು, 12:05 ವನಿತಾ ವಿಹಾರ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ ಗೌಡ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಅನಂತರದಲ್ಲಿ ಫಂಗಸ್ ಇನ್ಸ್ಪೆಕ್ಷನ್ ಕುರಿತು ಡಾಕ್ಟರ್ ಕೆಎನ್ ನವೀನ್ ರವರಿಂದ ಮಾಹಿತಿ ಕೇಳಬಹುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್.

ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ. ನಾಳೆ ಸಂಜೆ 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ನಾಳೆ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6 ಗಂಟೆ 30 ನಿಮಿಷಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಶ್ರೋತೃಗಳು, ನಾಳೆ ಸಂಜೆ 6:51 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗಣತಿವೃತ್ತ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಆಹಾರ ಮತ್ತು ಮೌಲ್ಯವರ್ಧನೆಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗದ ನವಲೆಯ ಐಸಿಇಆರ್ ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ವಿಜ್ಞಾನಿಯಾದ ಡಾ ಸುಧಾರಾಣಿ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶನ ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಅನಂತರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಹಾಗೂ ಕೃಷಿ ಉಳಿಸಿ ಅಭಿಯಾನ 2026 ಮಾಹಿತಿ ಕೂಡ ಕಿಸಾನ್ ವಾಣಿಯಲ್ಲಿ ಕೇಳಬಹುದು ಶ್ರೋತೃಗಳೇ.

ಕೆಳಗಡೆ ನಾಳೆ ಸಂಜೆ 7:45 ಹಿಂದಿ ಚಿತ್ರಗೀತೆಗಳು, ನಾಳೆ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ನಾಳೆ ರಾತ್ರಿ 9:15 ಭಾವಗೀತೆಗಳು, 9:30 ನರಸಿಂಹ ಭಟ್ ಮತ್ತು ತಂಡ ಅವರಿಂದ ಕುಂಕಿಮನೆ ಯಲ್ಲಾಪುರವರಿಂದ ಯಕ್ಷಗಾನ ಶರಸೇತು ಬಂಧನ ಇದರ ಭಾಗ 2. ನಾಳೆ ರಾತ್ರಿ 10:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳು, ಇದುವರೆಗೂ ಈ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ

0: ಅನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 9,24,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕ್ಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800,00,000 ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:35:24. ಕೇಳಿದರೆ ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ, ಇದರಲ್ಲಿ ಶುಂಠಿ ಬೆಳೆಯಲ್ಲಿ

0: ಕೀಟಗಳ ನಿರ್ವಹಣೆ ಕುರಿತು ತಜ್ಞರಾದ ಡಾಕ್ಟರ್ ಬಿ ಕೆ ಶಿವಣ್ಣ, ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಮಾಹಿತಿ. 6:55 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಮಾನಸಿಕ ಒತ್ತಡಕ್ಕೆ ಮದ್ದು, ಈ ಕುರಿತು ಡಾಕ್ಟರ್ ಗಿರಿರಾಜ್ ಖಜೆ ಅವರೊಂದಿಗೆ ಮಾಹಿತಿ. ಶ್ರೋತೃಗಳು, ನಾಳೆ ಬೆಳಿಗ್ಗೆ 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನವೀನ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಎಸ್ ಆರ್ ಭಟ್. ನಾಳೆ ಬೆಳಿಗ್ಗೆ 8:30 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಅವಧಿಪೂರ್ವ ಜನಿಸಿದ ಮಕ್ಕಳ ಹಾರೈಕೆ, ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಅನಿಲ್ ಕಲ್ಲೇರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಶಿಲ್ಪಾ ಹೆಚ್ ಎಂ. ಕೆಳಗರೆ ಈಗ ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.
1: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
2: PLI है ना?
3: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
4: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿ ನಂದು, ಬಜೆಟ್ ನಿಂದು.
6: RBI ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
9: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
10: ಹಲ್ಲುಜ್ತಾ ಇದೀನಿ ಕಣಮ್ಮ.
9: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
10: ಸರಿ, ನಿಲ್ಸಿದೀನಿ ಬಿಡು.
9: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
10: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
9: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
10: ಹೂ ಕಣಕ, ಹಂಗೆ ಮಾಡ್ತೀನಿ.
11: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
12: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
13: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

0: ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ವೇಗಗೊಳಿಸಬೇಕು. ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು. ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೂವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡಾ 56%ರಷ್ಟು ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:52.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.

0: ಶ್ರೋತೃಗಳೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ, ಅದರ ಭಾಗ ಎರಡನ್ನು ಕೇಳಬಹುದು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
1: ಈಗ ಕೇಳಿ, ದಿನಾಂಕ 29 May 2026 ಹಮ್ಮಿಕೊಂಡ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಭಾಗ 2. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡುತ್ತಾ,
2: ಎಲ್ಲರಿಗೂ ನಮಸ್ಕಾರ. ಇದೀಗ BDT ಕಾಲೇಜ್, ಈಗ ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಒಂದು ಸಂಸ್ಥೆಯ 75 ವರ್ಷಗಳ ಸಾಧಕ ಪಯಣದ ಕಾರ್ಯಕ್ರಮದ ವೇದಿಕೆ

0: outcome-based education, interdisciplinary research and industry collaboration. Recently, Government of Karnataka conducted a pioneering program under the leadership of Dr. Sudhakar, Campus to Career, a very meaningful program. Let's give a round of applause and talk to Dr. Sudhakar. Thank you, sir.
1: ಕರ್ನಾಟಕ ರಾಜ್ಯದ ಘನತೆ ವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಭಾಷಣದಲ್ಲಿ
2: ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೆ ಪ್ಲಾಟಿನಮ್ ಜೂಬ್ಲಿ ಸಮಾರೋಹ ಉಪಸ್ಥಿತಿ ಭಾರತ ಮಾನ್ಯ ಉಪರಾಷ್ಟ್ರಪತಿ ಆದರಣೀಯ ಶ್ರೀ ಸಿ ಪಿ ರಾಧಾಕೃಷ್ಣ ಜಿ ಮಂಚ ವಿರಾಜಮಾನ್ ಪರಮಪೂಜ್ಯ ಸ್ವಾಮಿ ಶ್ರೀ ನಿರ್ಮಾನಂದ ನಾಥ್ ಜಿ ಕರ್ನಾಟಕಕ್ಕೆ ಫಾರ್ಮರ್ ಉಚ್ಚ ಶಿಕ್ಷಾ ಮಂತ್ರಿ ಡಾಕ್ಟರ್ ಎಂ ಸಿ ಸುಧಾಕರ್ ಜಿ ಫಾರ್ಮರ್ ಪ್ರಭಾರಿ ಮಂತ್ರಿ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿ ಮಾನ್ಯ ಸಾಂಸದ್ ಶ್ರೀ ಯದುವೀರ್ ಜಿ ನಿಫ್ಟಿನ್ ಕೆ ಅಧ್ಯಕ್ಷ ಡಾಕ್ಟರ್ ಟಿ ಜಿ ಸೀತಾರಾಮ್ ಜಿ ಮಾನ್ಯ ಸಾಂಸದ್ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿ ವಿಟಿಯು ಕೆ ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಜಿ ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪರಿವಾರ ಕೆ ಸಂಬಂಧಿ ಸದಸ್ಯಗಳ ಉಪಸ್ಥಿತ ವಿದ್ಯಾರ್ಥಿಗಳ ಪರಿಚಯ ಸಮ್ಮಾನೀಯ ಅತಿಥಿ ಮೀಡಿಯಾ ಕೆ ಮಹಾನುಭಾವ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರಸಂತಕ ವಿಷಯ ಈ ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ ಎಂಬಿ ಸ್ಥಾಪನೆಗೆ 75 ವರ್ಷಕ್ಕೆ ಗೌರವಪೂರ್ಣ ಯಾತ್ರಾ ರಾಷ್ಟ್ರ ನಿರ್ಮಾಣ ತಕ್ನೀಕಿ ಪ್ರಗತಿ ಓರ್ ಯುವ ಪ್ರತಿಭಾಗೆ ಸಶಕ್ತೀಕರಣ ಪ್ರೇರಣಾದಾಯಿ ಗಾಥಾ ಕಾ ಲೆಫ್ಟಿನೆಂಟ್ ಜೂಬ್ಲಿ ಸಮಾರೋಹ ಮನಾ ರಹಾ ಹೈ ಜಿಸ್ಕಾ ಶುಭಾರಂಭ ಭಾರತ ಕೆ ಮಾನ್ಯ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣ ಜಿ ಕೆ ದ್ವಾರಾ ಕಿಯಾ ಗಯಾ. ಮೇ ಮಾನ್ಯ ಉಪರಾಷ್ಟ್ರಪತಿ ಜಿ ಕೋ ಧನ್ಯವಾದ ದೇತಾ ಹೂ ಔರ್ ಆಭಾರ ವ್ಯಕ್ತ ಕರ್ತಾ ಹೂ. ಆಪ್ಕಾ ಸಾರ್ವಜನಿಕ ಜೀವನ ಪ್ರಶಾಸನಿಕ ಅನುಭವ ತಥಾ ರಾಷ್ಟ್ರಹಿತ ಕೆ ಪ್ರತಿ ಸಮರ್ಪಣ ಹಮ್ ಸಭಿ ಕೆ ಲಿಯೆ ಪ್ರೇರಣಾದಾಯಿ ಹೈ. ಆಪ್ಕಿ ಉಪಸ್ಥಿತಿ ನೇ ಸಮಾರೋಹ ಕಿ ಗರಿಮಾ ಕೋ ಔರ್ ಅಧಿಕ ಬಡಾ ದಿಯಾ ಹೈ. ಕರ್ನಾಟಕ ರಾಜ್ಯ ಶಿಕ್ಷಾ ಸೂಚನಾ ಎಂಬ ಪ್ರೌದ್ಯೋಗಿಕಿ ಕ್ಷೇತ್ರ ದೇಶ ಕಾ ಅಗ್ರಣೀ ರಾಜ್ಯ ಹೈ. ಬೆಂಗಳೂರು ಕೋ ಭಾರತ ಕಿ ಸಿಲಿಕಾನ್ ವ್ಯಾಲಿ ಕಹಾ ಜಾತಾ ಹೈ. ಇಸ್ಕಾ ಶ್ರೇಯ ಹಮಾರೆ ಉತ್ಕೃಷ್ಟ ಶೈಕ್ಷಣಿಕ ಸಂಸ್ಥಾನೋ ತಥಾ ಪ್ರತಿಭಾಶಾಲಿ ಯುವಾಓ ಕೋ ಜಾತಾ ಹೈ. ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೇ ಭೀ ಇಸ್ ಗೌರವಶಾಲಿ ಪರಂಪರಾ ಕೋ ಮಜಬೂತ್ ಕರ್ನೆ ಮೇ ಮಹತ್ವಪೂರ್ಣ ಭೂಮಿಕಾ ನಿಭಾಯೇ. ಕಿಸಿ ಭೀ ರಾಷ್ಟ್ರ ಕಿ ಪ್ರಗತಿ ಉಸ್ಕೆ ಶಿಕ್ಷಣ ಸಂಸ್ಥಾನೋ ಕಿ ಗುಣವತ್ತಾ ಪರ ಆಧಾರಿತ ಹೋತಿ ಹೈ. ಇಂಜಿನಿಯರಿಂಗ್ ಸಂಸ್ಥಾನ ತಕ್ನೀಕಿ ಶಿಕ್ಷಾ ಪ್ರದಾನ ಕರ್ನೆ ಕೆ ಸಾಥ್ ಸಾಥ್ ವೇ ನವಾಚಾರ ಅನುಸಂಧಾನ ನೇತೃತ್ವ ಔರ್ ಸಮಾಜ ಸೇವಾ ಕಿ ಭಾವನಾ ಕಾ ನಿರ್ಮಾಣ ಭೀ ಕರ್ತೆ ಹೈ. ಮುಜೆ ಯೇ ಜಾನ್ಕರ್ ಪ್ರಸನ್ನತಾ ಹೋ ರಹೀ ಹೈ ಕಿ ಯೇ ಸಂಸ್ಥಾನ 75 ವರ್ಷೋ ಸೇ ತಕ್ನೀಕಿ ಶಿಕ್ಷಾ ನವಾಚಾರ ಅನುಸಂಧಾನ ಕೆ ಸಾಥ್ ಸಾಥ್ ಮಾನವೀಯ ಮೂಲ್ಯೋ ಕೆ ಸಂವರ್ಧನ್ ಕಾ ಕಾರ್ಯ ಭೀ ಕರ್ ರಹಾ ಹೈ. ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೇ ಪಿಛಲೆ 7 ದಶಕೋ ಸೇ ಅಧಿಕ ಸಮಯ ಮೇ ಹಜಾರೋ ಎಸ್

0: more important. We need development, but that development should always include the good ethics.
1: And the Roman always say technology must serve the humanity. That is very, very important. And always, my humble request to all the youngsters that please keep away from drugs. Say no to drugs. Not only you should say no to drugs, your friends should say no to drugs, your ladies should say no to drugs, the entire society should say no to drugs. Your brain should be controlled by your own thoughts, not by anything else. I also congratulate the distinguished alumni of this institution, spread across the nation and the world. They are serving in every nook and corner of the world, contributing significantly across diverse domains of human endeavor, including corporates, governmental organizations, NGOs, politics, music, and fine arts. These achievements of alumni are the greatest ambassadors of any institution and, yes, our institution. Your continued engagement and contribution will help this institution to reach even greater heights in the years to come. This Platinum Jubilee celebration is a commemoration of the past and also a celebration of future possibilities. It is an occasion to reaffirm a collective commitment towards excellence in education, innovation and in research and in service as a whole to the society. I am confident that this college will continue to emerge as the center of excellence and to contribute meaningfully to India's journey towards knowledge leadership and technological self-reliance. I once again congratulate the management, the people who are tirelessly working to gain the success of this institution, the authorities, the faculty members, students, staff, alumni, and all the stakeholders of this institution on this historic milestone. I convey my best wishes for the grand success of the Platinum Jubilee celebrations and for the continued growth and glory of this institution. And I wish all the young graduates who are going out of this institution, they should be very successful in their future endowment. I pray for their health, I pray for their wealth, I pray for their happiness. With these words, I once again wish all of them every success. Jai Hind, Jai Karnataka, long live the world. Thank you everyone.
2: ದಿನಾಂಕ 29 ಮೇ 2026 ಹಮ್ಮಿಕೊಂಡ ದಾವಣಗೆರೆಯ UBTD ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ.
3: ಇದುವರೆಗೂ ದಾವಣಗೆರೆಯ UBTD ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2 ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೃಷಿ ಅಭಿಯಾನ 2026.
4: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
5: ಕಿಸಾನ್ ಭಾಯೋ ನಮಸ್ಕಾರ, ಹಮ್ ಹೇ ಗ್ರಾಮ ರಾಮಸಿಯಾ ಮೇ ಯಹಾಂ ಪರ್ ಆಜ್ ಖೇತ್ ಬಚಾವ್ ಅಭಿಯಾನ ಕಾ ಶುಭಾರಂಭ ಕೇಂದ್ರೀಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಜೀ ನೇ ಕಿಯಾ ಹೈ ಔರ್ ಇಸ್ ಕಾರ್ಯಕ್ರಮ ಮೇ ವಿಭಿನ್ನ ವಿಭಾಗ ಸೇ ಯಹಾಂ ಪರ್ ಸಭಿ ಲೋಗ್ ಆಯೇ ಹುಯೇ ಹೈ. ಆಯಿಯೇ ಹಮ್ ಕೃಷಿ ವಿಜ್ಞಾನ ಕೇಂದ್ರ ಕಿ ಭೂಮಿಕಾ ಪರ್ ಭೀ ಕುಛ ಬಾತ್ಚೀತ್ ಕರ್ತೇ ಹೈ. ಸರ್ ಆಪ್ ಅಪ್ನಾ ಪರಿಚಯ ದೇ ದೀಜಿಯೇ.
6: ಮೇ ಡಾಕ್ಟರ್ CR ಮೆಹತಾ, ನಿರ್ದೇಶಕ ಕೇಂದ್ರೀಯ ಕೃಷಿ ಅಭಿಯಾಂತ್ರಿಕಿ ಸಂಸ್ಥಾನ ಭೋಪಾಲ್. हमारा संस्थान कृषि अभियांत्रिकी से संबंधित रिसर्च एंड डेवलपमेंट का काम करता है, जैसे नए नए उपकरण का विकास करना और उनको फिर आगे ले जाना.
5: सर, ये आज जो कार्यक्रम हुआ है, इस संदर्भ में आप क्या कहेंगे?
6: ये आज जो कार्यक्रम है, ये खेत बचाओ पर है. इसका मुख्य उद्देश्य ये है कि खेत में खास तौर से क्या हो रहा है आजकल की, जैसे खाद है या जो पेस्टिसाइड है, उसका उपयोग जरूरत से ज्यादा या कम हो रहा है. तो इसके लिए ये है कि पहले तो आप मिट्टी का परीक्षण करें और फिर उसमें देखें कि मिट्टी में क्या क्या तत्व है और किन तत्वों की कमी है और कितनी कमी है. जितनी कमी है उसी के हिसाब से आपको उसकी एप्लीकेशन

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಇದುವರೆಗೂ ಕೇಳಿದ್ದೀರಿ.

ಕೇಳುವರೆ, ನಾಳೆ ಸಂಜೆ 6:51 ಕೃಷ್ಣಗಂಗಾ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಆಹಾರ ಮತ್ತು ಮೌಲ್ಯವರ್ಧನೆಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗದ ನವಲೆಯ ICAR ಕೃಷಿ ವಿಜ್ಞಾನ

ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೂಡ ಕೇಳಬಹುದು. ಆನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಅನಂತರದಲ್ಲಿ ಫಂಗಸ್ ಇನ್ಸ್ಪೆಕ್ಷನ್ ಕುರಿತು ಡಾಕ್ಟರ್ ಕೆಎನ್ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಕೆಳಗಡೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಅಶೋಕ್ ಕುಮಾರ್ ಅವರಿಂದ ಮಾಹಿತಿ. ಕೆಳಗಡೆ ಈಗ ಸಮಯ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ

0: ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ 3 ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20ರಿಂದ 24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಚಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ್ರ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ

0: ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ಬಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್, ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:45. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಲಗಾನ್ ಚಿತ್ರದ ಗೀತೆಯನ್ನು ಕೇಳೋಣ. ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್, ಸುಖವಿಂದರ್ ಮತ್ತು ಸಂಗಡಿಗರ ದನಿಗಳಲ್ಲಿ.

ಆತ್ಮೀಯ ಕೇಳಿದರೆ ಹಿಂದಿ ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಅವರ ಅದನೆಗಳಲ್ಲಿ

ಶ್ರೋತೃಗಳು, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮುನ್ನ ಒಂದೆರಡು ಸಂದೇಶ ಬಂದಿದೆ ನಮ್ಮ ಶ್ರೋತೃಗಳಿಂದ ನೋಡೋಣ. ಶುಭ ಸಂಜೆ ಮಂಜುನಾಥ ಸರ್, ನಿಮ್ಮ ನಿರೂಪಣೆಯ ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡಿ ಬರುತ್ತಿವೆ, ಧನ್ಯವಾದಗಳು ಅಂತೇಳಿ ಮೈರ್ಕುಟಿ ಜನಪುರ ಭದ್ರಾವತಿಯ ಸಂದೇಶನ ಕಳಿಸಿದ್ರೆ. ಚಿತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ, ನಮಸ್ಕಾರ ಸರ್, ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದು ಧನ್ಯವಾದಗಳು ಅಂತೇಳಿ ಸಂದೇಶನ ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಗೆ ಶ್ರೋತೃಗಳೇ ರಸಪ್ರಶ್ನೆ ಕಾರ್ಯಕ್ರಮವೂ ಕೂಡ ಇರುತ್ತದೆ. ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9481527200 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಮ್ಮ ಉತ್ತರವನ್ನು ಕಳಿಸಿ ಅಂತ ತಿಳಿಸ್ತಾ ಇದ್ದೇನೆ. ನೋಡೋಣ ಮೊದಲಿಗೆ ಯಾವ ಹಾಡನ್ನ, ಮನದೇವರು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮನು ಮತ್ತು ಚಿತ್ರ ಅವರ ದನಿಗಳಲ್ಲಿ. ಈಗ ಮೊದಲಿಗೆ ಪ್ರಶ್ನೆ ಕೇಳಬೇಕಲ್ವಾ? ಓಕೆ, ಪ್ರಶ್ನೆ ಹೇಗಿದೆ ಶ್ರೋತೃಗಳೇ? ಭಾರತದ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು? ಪ್ರಶ್ನೆ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಭಾರತದ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು? ಶ್ರೋತೃಗಳು, ಇದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ನೀವು ಮಾಡಬೇಕಾಗಿದ್ದಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9481527200 ಉತ್ತರವನ್ನು ಕಳಿಸಿ. ಈ ಹಾಡು ನಿಮಗಾಗಿ.

ಆತ್ಮೀಯ ಕೇಳುಗರ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮನೆ ದೇವರ ಚಿತ್ರದ ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಬಂದು ಶ್ರೋತೃಗಳೇ, ನಿಮಗೊಂದು ಪ್ರಶ್ನೆ ಕೇಳಿದ್ದೆ. ಭಾರತದ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಸಂದೇಶವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಹಂಪಣ ನ್ಯಾಮತಿಯಿಂದ ಬೆಳಗಾಂ ಅಧಿವೇಶನದಲ್ಲಿ ಅಂತ ಹೇಳ್ತಾರೆ, ನೋಡೋಣ. ಹ್ಯಾಬಿಲ್ ರಾಘವೇಂದ್ರ ಅಪರ್ವತ ಭದ್ರಾವತಿ ಉತ್ತರ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು. ಎಂ ಇ ಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತಾರೆ. ಇನ್ನು ರೂಪಾ ಎಚ್ ಕೆ ಎಸ್ ಆರ್ ಬಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಮಂಜುನಾಥ್ ಸರ್ ಚಿತ್ರಗೀತೆಗಳು ಸೂಪರ್ ಆಗಿ ಮೂಡಿ ಬಂದಿದೆ ಅಂತ ಹೇಳಿದರೆ, ಆಮೇಲೆ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿಜ, ಆದರೆ ಅದು ನಡೆದಿದ್ದಲ್ಲಿ ಎಷ್ಟನೇ ಇಸ್ವಿಯಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಮುಂದಿನ ಉತ್ತರ ಪ್ರಶ್ನೆ ಉತ್ತರ ಕೋಣ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಉತ್ತರ ಸರಿಯಾಗಿದ್ದರೆ, ಇನ್ನು ನಮ್ಮ ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಮನೀಶ್ ಉತ್ತರಕರ್ ಆಶೀರ್ವಾದ್ ಟೈಲರ್, ಮನೀಶ್ ಉತ್ತರಕರ್ ಆಶೀರ್ವಾದ್ ಟೈಲರ್ ಊರು ಯಾವುದು ಅಂತ ಹಾಕಿಲ್ಲ. ಓಕೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್ ಅಂತಂದರೆ ಉತ್ತರವನ್ನು ಹಾಕಿದ್ದಾರೆ. ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನದಲ್ಲಿ ಆಡಲಾಯಿತು ಅಂತ ಹೇಳಿದ್ದಾರೆ. ಇನ್ನು ಹಾಯ್ ಗುಡ್ ಈವ್ನಿಂಗ್ ಸರ್ ಅಂತಂದೇಳಿ ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ರಾಧಾ ನಿಧಿಗೆಯಿಂದ ಉತ್ತರ ಕಳಿಸಿದರೆ, ನಮಸ್ತೆ ಸರ್, ಭಾರತಿ ಪ್ರಕಾಶ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಗಜೇಂದ್ರ ಸಂಪತ್ ಮೋಕ್ಷಿತ ಬೆನಕನಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ. ಹಾಗೆ ಇವರು ಯಾರು, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸದಾಶಿವಪ್ಪ ಮಂಡಘಟ್ಟ ದೆಹಲಿಯಿಂದ ಸಂದೇಶ, ದೆಹಲಿಯಿಂದನಾ, ಸದಾಶಿವಪ್ಪ ಮಂಡಘಟ್ಟ ದೆಹಲಿ ಅಂತ ಹಾಕಿದ್ದಾರೆ. ಓಕೆ, ನೋಡೋಣ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮಮತಾ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ನಿಮ್ಮ ಎಲ್ಲ ಉತ್ತರಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಉತ್ತರವನ್ನು ನಾನೇ ಹೇಳ್ತೇನೆ. ಭಾರತದ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ

1911 ಡಿಸೆಂಬರ್ 27ರ ಕಲ್ಕತ್ತಾ ಅಧಿವೇಶನದಲ್ಲಿ, ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಶ್ರೋತೃಗಳೇ,

ಪ್ರಿಯ ಕೇಳಿದರೆ, ನೀನು ನಕ್ಕರೆ ಹಾಲು ಸಕ್ಕದ ಚಿತ್ರದಿಂದ ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಬನು. ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ಒಂದು ಪ್ರಶ್ನೆ ಕೇಳಿದ್ದೆ. ಭಾರತದ ಮೊದಲ ಅಣು ಪರೀಕ್ಷೆಗೆ ನೀಡಲಾದ ಸಂಕೇತ ನಾಮ ಯಾವುದು ಅಂತ ಪ್ರಶ್ನೆ ಕೇಳಿದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲಿಗೆ ಯಾರ ಉತ್ತರ, ಹಂಪಣ ನ್ಯಾಮತಿಯಿಂದ ಬುದ್ಧನಕ್ಕ ಅಂತ ಹೇಳಿದೆ. ಓಕೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಹಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಹೊಸ ಪ್ರಶ್ನೆಗೆ ಇನ್ನೂ ಬಂದಿಲ್ಲ ನಮ್ಮ ಸಿಟಿ ಚಂದ್ರಶೇಖರ್ ಅವರು. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸರಿಯಾಗಿ ಕೊಟ್ಟಿದ್ದೀರ, ಧನ್ಯವಾದಗಳು. ಇನ್ನು ನಮ್ಮ ಗಂಗಾಧರೇಶ್ ಬೇಜಿ ಹೊಸಮನೆ ಭದ್ರಾವತಿಯಿಂದ, ಹಾಗೂ ಪ್ರಶಾಂತ್ ಅರ್ಶೆಟ್ಟರ್ ಭದ್ರಾವತಿಯಿಂದ May 18, 1974 ಪೋಖ್ರಾನ್ ಅಂತ ಹೇಳಿದ್ದಾರೆ. ಬಟ್ ನಾನು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ, ಅದಕ್ಕೆ ನೀಡಲಾದ ಸಂಕೇತ ನಾಮ ಯಾವುದು ಅಂತ ನಾನು ಕೇಳಿದ್ದು. ಇನ್ನು ರೂಪಾ ಎಚ್ ಪೊಲೀ KSRB ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಸರಿಯಾಗಿದೆ. ಹಾಗೆಯೇ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, M. ಈಶಣ್ಣ ಮುತ್ತಿಗನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮನೀಷಾ ಉತ್ತರಕರ್ ಆಶೀರ್ವಾದ್ ಟೈಲರ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೂ M. ಈಶಣ್ಣ ಮುತ್ತಿಗನಹಳ್ಳಿ ತಾಲೂಕು ಅಂತ ಹೇಳಿದೆ. ಓಕೆ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಭಾರತಿ ಪ್ರಕಾಶ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದರೆ, ನಮ್ಮ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರು ತಾಲೂಕಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ನಾನು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸಂದೇಶ ರೂಪದಲ್ಲಿ ಕಳಿಸಿದ್ದೆ, ನನ್ನ ಹೆಸರನ್ನು ಯಾಕೆ ಹೇಳಿಲ್ಲ, ಉತ್ತರ ಸರಿಯಾಗಿತ್ತಲ್ಲೋ ಅಂತ ಹೇಳಿದರೆ ನಾನು ಹೇಳಿದ್ದೇನೆ ಅಂತ ಹೇಳ್ತೇನೆ. ಓಕೆ. ಇನ್ನು ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕು ಉತ್ತರವನ್ನು ಕಳಿಸಿದ್ದಾರೆ. ಹಾಗೂ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಆ ನಂತರದಲ್ಲಿ ಹ್ಯಾಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿಯಿಂದ ಉತ್ತರ, ಬಹುತೇಕ ಎಲ್ಲರೂ ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ನಾನೇ ಉತ್ತರವನ್ನು ಹೇಳ್ತೇನೆ. ಸ್ಮೈಲಿಂಗ್ ಬುದ್ಧ. ಭಾರತದ ಮೊದಲ ಅಣು ಪರೀಕ್ಷೆಗೆ ನೀಡಲಾದ ಸಂಕೇತ ನಾಮ ಯಾವುದು ಅಂದರೆ ಸ್ಮೈಲಿಂಗ್ ಬುದ್ಧ. ಅದು ಬೇರೆ ರಾಷ್ಟ್ರಗಳಿಗೆ ಗೊತ್ತಾಗಬಾರ್ದು, ಯಾಕೆಂದರೆ ಅದನ್ನು ತುಂಬ ಗುಪ್ತವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೊಂದು ಕೋಡ್ ವರ್ಡ್ ಇರುತ್ತೆ, ಆ ಕೋಡ್ ನೇಮ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸ್ಮೈಲಿಂಗ್ ಬುದ್ಧ ಅಂತಂದೇಳಿ ಹೆಸರನ್ನು ಕೊಟ್ಕೊಂಡಿರ್ತಾರೆ ಶ್ರೋತೃಗಳಿಗೆ. ಇನ್ನು ಮುಂದಿನ ಗೀತೆಗೆ ಹೋಗೋಣ. ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಅವರ ಧನಿಗಳಲ್ಲಿ. ಈಗ ಮತ್ತೊಂದು ಪ್ರಶ್ನೆ ನಿಮಗಾಗಿ ಬರ್ತಾ ಇದೆ ಶ್ರೋತೃಗಳೇ, ತುಂಬ ಸರಳವಾದ ಪ್ರಶ್ನೆ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು? ತುಂಬ ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಗಾಗಿ ನಾನು ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಏನು ಸಂದೇಶವನ್ನು ಕಳಿಸ್ತಾರೆ ಅಂತ. ಅಲ್ಲಿವರೆಗೂ ಈ ಹಾಡು ನಿಮಗಾಗಿ.

ಕೇಳಿದರೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳ ಚಿತ್ರಗೀತೆಗಳ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದರ ಮಧ್ಯಮದಲ್ಲಿ ನಮ್ಮ ಶ್ರೋತೃಗಳು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಉತ್ತರ ರೂಪದಲ್ಲಿ. ಈಗ ಮತ್ತೊಂದು ಪ್ರಶ್ನೆ ಕೇಳಿದೆ, ಈ ಹಾಡಿಗಿಂತ ಮುನ್ನ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು ಅಂತ ನನ್ನ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಅದಕ್ಕೆ ಉತ್ತರವನ್ನು ಕಳಿಸಿದ್ದಾರೆ, ನೋಡೋಣ ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲಿಗೆ ಅನಿಲ್ ಕುಮಾರ್ ತಡಕಣಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರವನ್ನು ಇನ್ನೂ ಕಳಿಸಿಲ್ಲ, ಬರಬೇಕು ಉತ್ತರ. ಹಂಪಣ್ಣ ನ್ಯಾಮತಿಯಿಂದ 7 ನಿಮಿಷ ಅಂತ ಹೇಳ್ತಾರೆ. ಇನ್ನು ಹ್ಯಾಬಲ್ ರಾಘವೇಂದ್ರ ಅಪರೂತ ಭದ್ರಾವತಿಯಿಂದ 8 ನಿಮಿಷ 30 ಸೆಕೆಂಡ್ಗಳು ತೆಗೆದುಕೊಳ್ಳುತ್ತಂತ ಹೇಳ್ತಾ ಇದ್ದಾರೆ. ಇನ್ನು ಅಜಯ್ ವಣ್ಕರ್ ಲೋಯರ್ ಹೋತ ಭದ್ರಾವತಿಯಿಂದ 8 ನಿಮಿಷ 20 ಸೆಕೆಂಡ್ಗಳು ಅಂತ ಹೇಳಿದ್ರೆ, ನಮ್ಮ ಮುರಳೀಧರ್ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ರೂಪ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ನಮ್ಮ ಗಂಗಾಧರೇಶ್ ಪಿ ಜಿ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದರೆ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕು 8 ನಿಮಿಷ 20 ಸೆಕೆಂಡ್ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ರಾಧಾ ನಿದಿಗೆಯಿಂದ ಉತ್ತರ ಸರಿಯಿದೆ. ಹಾಗೂ ನಮ್ಮ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ 6 ನಿಮಿಷ 20 ಸೆಕೆಂಡ್ ಅಂತ ಉತ್ತರ ಕೊಡ್ತಾ ಇದೆ. ಇನ್ನು ಮಮತಾ ಭದ್ರಾವತಿಯಿಂದ 8 ನಿಮಿಷ ಅಂತ ಹೇಳಿದ್ರೆ, ನಮ್ಮ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಹಾಗೂ ಕಲ್ಪನಾ ಬಿ ಜಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ 8 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ 8 ನಿಮಿಷ 20 ಸೆಕೆಂಡ್ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಸುಮಾರು

8 ರಿಂದ 9 ನಿಮಿಷ ಬೇಕಾಗಬಹುದು. ದಾವಣಗೆರೆಯಿಂದ ಕೊಟ್ರೇಶ್ ಭಾರತಿ, ಅನಿತಾ ಚಂದನ, ಪೂರ್ಣಿಮಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಾಗರಾಜ್ ಪೇಪರ್ ಟೌನ್ ಉತ್ತರ 500 ಸೆಕೆಂಡ್ಗಳು ಅಂದರೆ 8 ನಿಮಿಷ 20 ಸೆಕೆಂಡ್ ಅಂತ ಹೇಳ್ತಾರೆ. ಇನ್ನು ಭಾರತಿ ಪ್ರಕಾಶ್ ಶಿವಮೊಗ್ಗದಿಂದ ಉತ್ತರ 2 ಉತ್ತರ ಕೊಟ್ಟಿದ್ದಾರೆ. 8 ನಿಮಿಷದಿಂದ 20 ಸೆಕೆಂಡು ಅಥವಾ 8 ನಿಮಿಷದಿಂದ 27 ಸೆಕೆಂಡ್ವರೆಗೆ ಅಂತ ಉತ್ತರ ಕೊಡ್ತಾರೆ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿಂದ ಉತ್ತರ ಕಳಿಸಿದರೆ, ಇನ್ನು ಜಯಪುಟ್ಟಸ್ವಾಮಿ ಕೆನಡಾ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ಸೂರ್ಯನ ಬೆಳಕು ಭೂಮಿಗೆ ಬರಲು 3 ನಿಮಿಷಗಳು ಬೇಕು ಅಂತ ಹೇಳಿ ಕೊಪ್ಪಳ ತಾಲೂಕು ಕೋಕನಪಲ್ಲಿಯಿಂದ ಜ್ಞಾನ ಸಿಂಹಾಸನ ಅವರು ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ 8 ನಿಮಿಷ 20 ಸೆಕೆಂಡ್ ಅಂತ ಹೇಳಿದರೆ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿ 7 ನಿಮಿಷ 19 ಸೆಕೆಂಡ್ ಅಂತ ಹೇಳ್ತಾರೆ. ಇರಲಿ, ನೋಡೋಣ. ಪ್ರಶಾಂತ ಶೆಟ್ಟರ್ ಅವರು ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಉತ್ತರ ಸರಿಯಿದೆ. ಇನ್ನು ಆಶಾ ಪ್ರಕಾಶ ನಂದಿನಿ ಕೋಲಾರದಿಂದ ಉತ್ತರ ಸರಿಯಾಗಿದೆ. ಹಾಗೆಯೇ ಇವರ್ಯಾರು ಉತ್ತರ ಹೇಳಿದರೆ ಹೆಸರು ಹೇಳಿಲ್ಲ, ಗೀತೆಗಳು ಸೊಗಸಾಗಿವೆ ಅಂತ ಹೇಳಿದರೆ ಉತ್ತರ 6 ನಿಮಿಷ ಅಂತ ಹೇಳಿದರೆ, ಆದರೆ ಅವರ ನಾಮಧೇಯ ಅಥವಾ ಊರು ಯಾವುದಕ್ಕೂ ತಿಳಿಸಿಲ್ಲ. ಓಕೆ, ಧನ್ಯವಾದಗಳು. ತಮ್ಮ ಎಲ್ಲ ಸಂದೇಶನ ಓದಿದ್ದೇನೆ, ಯಾವುದನ್ನು ಬಿಟ್ಟಿಲ್ಲ. ಮತ್ತು ನಂದು ಓದಿಲ್ಲ ನಂದು ಓದಿಲ್ಲ ಅಂತ ಕಂಪ್ಲೇಂಟ್ ಏನೇ ಇಲ್ಲ, ಎಲ್ಲ ಓದಿದ್ದೇನೆ. ಈಗ ನಾನೇ ಹೇಳ್ತೇನೆ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಒಟ್ಟು 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತೆ ಶ್ರೋತೃಗಳಿಗೆ. ನಿಮ್ಮ ಬಹುತೇಕ ಉತ್ತರಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ, ಹಾಗೂ ಮುಂದಿನ ಹಾಡನ್ನು ಕೂಡ ಕೇಳಿಸ್ಕೊಂಬರ್ತೇನೆ. ಮುಂದಿನ ಹಾಡು ರಾಮಾಚಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಮನು ಮತ್ತು ಸಂಗಡಿಗರು. ಈಗ ನಿಮಗೆ ಮತ್ತೊಂದು ಪ್ರಶ್ನೆ ಕಾದಿದ ಶ್ರೋತೃಗಳು ಹೀಗಿದೆ, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ತುಂಬ ಸರಳವಾದ ಪ್ರಶ್ನೆ, ಮತ್ತೊಮ್ಮೆ ಹೇಳ್ತೇನೆ, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಈ ಪ್ರಶ್ನೆಗಾಗಿ ನಾನು ಕಾಯ್ತಾ ಇರ್ತೇನೆ, ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527026. ಈ ಹಾಡು ನಿಮಗಾಗಿ.

ಆತ್ಮೀಯ ಕೇಳುಗರೇ, ನೀವು ಕೇಳಿದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು, ಜೊತೆ ಜೊತೆಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮ ಮನಸ್ಪೂರ್ವಕವಾದ ಸ್ಪಂದನೆ ಕೂಡ ದೊರೆತಾ ಇದೆ, ಒಳ್ಳೊಳ್ಳೆ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಅದನ್ನು ಶ್ರೋತೃಗಳು ಧನ್ಯವಾದಗಳನ್ನು ತಿಳಿಸ್ತಾ, ನಾ ಈ ಹಿಂದೆ ಒಂದು ಪ್ರಶ್ನೆ ಕೇಳಿದ್ದೆ, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಅದಕ್ಕೆ ಏನೇನು ಸಂದೇಶವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲಿಗೆ ಯಾರ್ದು ಉತ್ತರ ಇದೆ? ಚೇತನ್ ಕಟಾರೆ, ಆಯನೂರು ಬೊಮ್ಮನಕಟ್ಟೆ, ಶಿವಮೊಗ್ಗದಿಂದ ಹಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಹಂಪಣ ನ್ಯಾಮತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಹ್ಯಾಬಿಲ್ ರಾಘವೇಂದ್ರ ಅಪರ್ವತ ಭದ್ರಾವತಿಯಿಂದ, ಇನ್ನು ನಮ್ಮ ಗಂಗಾಧರೇಶ್ ಬೇಜಿ ಹೊಸಮನೆ ಭದ್ರಾವತಿಯಿಂದ ಸಂದೇಶನ ಕೊಟ್ಟಿದ್ದಾರೆ. ಹಾಗೂ ಅಜಯ್ ವಣ್ಕರ್ ಲೋಯರ್ಹುತ ಭದ್ರಾವತಿಯಿಂದ, ಇನ್ನು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ, ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶನ ಕಳಿಸಿದ್ರೆ, ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೂ ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಬಾಕ್ರಾನಂಗಲ ಅಣೆಕಟ್ಟು ಅಂತ ಹೇಳಿದ್ದಾರೆ. ಇನ್ನು ಕಲ್ಪನಾ ಬಿ ಜಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆಯಿಂದ ಸಂದೇಶವನ್ನು ಕೊಟ್ಟಿದ್ದಾರೆ, ಉತ್ತರವನ್ನು ಕಳಿಸಿದ್ದಾರೆ. ಮಂಜುಳಾ ಜನ್ನಾಪುರದಿಂದ ಉತ್ತರ ಕೊಟ್ಟರೆ, ಮಮತಾ ಭದ್ರಾವತಿಯಿಂದ ಹಾಡುಗಳೆಲ್ಲ ಸೂಪರ್ ಸ್ಟಾರ್ ಅಂತೇಳಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಚಂದ್ರಿಕಾ ನೇರ್ಲಗುಂಡಿ ಉತ್ತರ ಸರಿ ಇದೆ, ಧನ್ಯವಾದಗಳು. ಇನ್ನು ಭಾರತಿ ಪ್ರಕಾಶ್ ಅವರು ಉತ್ತರ ಸರಿ ಇದೆ. ಮತ್ತು ಚಿತ್ರಗೀತೆಗಳು ಹಾಗೂ ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ ಸರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಾಗೆಯೇ ಗಜೇಂದ್ರ ಸಂಪತ್ ಮೋಕ್ಷಿತ್ ಬೆನಕನಹಳ್ಳಿಯಿಂದ ಸಂದೇಶವನ್ನು ಕೊಟ್ಟರೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಾಗರಾಜ್ ಕಾಗದನಗರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ರಾಜೇಶ್ ರಾಮನಾಥ್ ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತರಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಸಂದೇಶವನ್ನು ಕೊಟ್ಟರೆ, ರಾಧಾ ನೆರಿಗೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೂ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆ

ಪುರ ತಾಲೂಕು ಹಾಸನದಿಂದ ಉತ್ತರ ಬಾಕ್ರ ನಂಗಲ್ ಅಣೆಕಟ್ಟು ಅಂತ ಹೇಳಿದರೆ, ಇನ್ನು ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಬಾಕ್ರ ನಂಗಲ್ ಅಂತ ಹೇಳಿದರೆ, ಹಾಗೂ ಕೊಪ್ಪಳ ತಾಲೂಕು ಕುಕನಪಲ್ಲಿ ಜ್ಞಾನಸಿಂಹಾಸನ ಅವರು ಸಂದೇಶನ ಕೊಟ್ಟರೆ, ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ ಉತ್ತರ ಹಿರಾಕುಡ್ ಅಂತ ಉತ್ತರ ಕಳಿಸಿದ್ದಾರೆ. ಇನ್ನು ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರ ಕಳಿಸಿದ್ದಾರೆ, ಹಾಗೂ ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶ್ರೋತೃಗಳು, ತಮ್ಮ ಎಲ್ಲ ಸಂದೇಶಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಉತ್ತರವನ್ನು ನಾನೇ ಹೇಳ್ತೇನೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಶ್ರೋತೃಗಳು, ಇದು ಒಡಿಶಾದ ಮಹಾನದಿಗೆ ಕಟ್ಟಲಾಗಿದೆ. ಇದರ ಉದ್ದ 25.79 ಕಿಲೋಮೀಟರ್ ಶ್ರೋತೃಗಳೇ. ಬಹುತೇಕ ಇದು ಮಣ್ಣಿನಿಂದ ಮತ್ತು ಕಾಂಕ್ರೀಟು ಇದೆಲ್ಲ ಬಳಸಿ ಕಟ್ಟಿರುವಂತಹ ಒಂದು ನದಿ ಡ್ಯಾಮ್ ಶ್ರೋತೃಗಳೇ. ಇದನ್ನು 1948 ಅದನ್ನು ಫೌಂಡೇಶನ್ ಸ್ಟೋನ್ ಅಂದರೆ ಗುದ್ದಲಿ ಪೂಜೆಯನ್ನು ಮಾಡಲಾಗುತ್ತೆ. 1957 ಅಂದರೆ ಒಟ್ಟು 9 ವರ್ಷಗಳ ಕಾಲ ಅದನ್ನು ಕಟ್ಟಲಾಗುತ್ತೆ ಶ್ರೋತೃಗಳೇ. ಇದನ್ನು ಜವಾಹರಲಾಲ್ ನೆಹರು ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಸುಮಾರು ಇದು 25.8 ಕಿಲೋಮೀಟರ್ ಉದ್ದವಾದ ಅಣೆಕಟ್ಟು ಶ್ರೋತೃಗಳೇ. ನೋಡೋಣ ಮುಂದಿನ ಗೀತೆ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೋತೃಗಳೇ. ಮುಂದಿನ ಗೀತೆ ಕದಂಬ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಮಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಗಳಲ್ಲಿ. ಈಗ ಮುಂದಿನ ಪ್ರಶ್ನೆ ಶ್ರೋತೃಗಳು ಹೀಗಿದೆ. ವಿಂಗ್ಸ್ ಆಫ್ ಫೈರ್ ಈ ಒಂದು ಪುಸ್ತಕದ ಕರ್ತೃ ಯಾರು, ಅಂದರೆ ಈ ಪುಸ್ತಕವನ್ನು ಬರೆದವರು ಯಾರು? ಈ ನನ್ನ ಪ್ರಶ್ನೆಗೆ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಮತ್ತೊಮ್ಮೆ ಪ್ರಶ್ನೆ, ವಿಂಗ್ಸ್ ಆಫ್ ಫೈರ್ ಈ ಒಂದು ಪುಸ್ತಕವನ್ನು ಬರೆದವರು ಯಾರು? ನೋಡೋಣ. ಜೊತೆಗೆ ಈ ಹಾಡು ನಿಮಗಾಗಿ.

ಶ್ರೋತೃಗಳೇ, ಸಮಯ ಸಮೀಪಿಸ್ತಾ ಇದೆ. ಈಗ 8:44:35. ಶ್ರೋತೃಗಳೇ, ನಾವು ಒಂದೊಂದು ಪ್ರಶ್ನೆ ಕೇಳಿದ್ದೆ. ದ ವಿಂಗ್ಸ್ ಆಫ್ ಫೈರ್ ಈ ಒಂದು ಪುಸ್ತಕದ ಕರ್ತೃಗಳು ಅಂದರೆ ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ನಾನು ನಿಮ್ಮ ಎಲ್ಲ ಸಂದೇಶನ ಓದಲಿಕ್ಕೆ ಸಮಯದ ಅಭಾವ ಇದ್ದಾಗ ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೋರ್ತಾ ಉತ್ತರವನ್ನು ನಾನೇ ಹೇಳ್ತಾ ಇದ್ದೇನೆ. ದ ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಕರ್ತೃ ಡಾಕ್ಟರ್ APJ ಅಬ್ದುಲ್ ಕಲಾಂ. ಓಕೆ ಶ್ರೋತೃಗಳು, ಇದುವರೆಗೂ ರಸಪ್ರಶ್ನೆ ಕಾರ್ಯಕ್ರಮ ಜೊತೆ ಜೊತೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೂಡ ಆಲಿಸಿದ್ದೀರಾ. ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದೆ ಸಮಯ 8:45 ಆಗ್ತಾ ಇನ್ನು ಮುಂದೆ ಹಿಂದಿ ಅನಂತರ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಎಂಎಸ್ ಶ್ವೇತಾ ಅವರ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪೂತಿ ನರಸಿಂಹಾಚಾರ್ ಅವರ ರಚನೆ ನನ್ನೊಳು ನಾ ನಿನ್ನೊಳು ನೀ.

ನಿಮಗೆ ಎಂಎಸ್ ಶ್ವೇತಾ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗ್ಡೆ ಅವರಿಂದ ಸಂತೂರ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಾಗ್ ಭಾಗ್ಯಶ್ರೀ, ವಿಲಂಬಿತ್ ರೂಪಕ ತಾಳ್, ದೃತ್ ತೀನ್ ತಾಳ್. ತಬಲಾ ಸಾಥ್ ನೀಡುತ್ತಾರೆ ರೂಪಕ್ ಆರ್ ಕಲ್ಲೂರ್ಕರ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ರೂಪಕ್ ಆರ್ ಕಲ್ಲೂರ್ಕರ್.

ಆತ್ಮೀಯ ಕೇಳುಗರೆ, ಈಗ ಸವಿನೆನಪು ಕಾರ್ಯಕ್ರಮ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈಗ ನಡೆಸಿಕೊಡ್ತಾ ಇದ್ದೇನೆ. ನಿಮ್ಮ ಜೊತೆ ಇದ್ದಾನೆ ಆರ್ ಮಂಜುನಾಥ್ ಆರ್ ಜಿ. ಶ್ರೋತೃಗಳ ಮೊದಲಿಗೆ ಗಾಂಧಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪಿ ಸುಶೀಲಾ.

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಗಾಂಧಿನಗರ ಚಿತ್ರದ ಗೀತೆಯನ್ನು ನೋಡೋಣ. ಶ್ರೋತೃಗಳು, ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿಯವರು. ಇದು 1968 ಬಿಡುಗಡೆಯಾದಂತಹ ಒಂದು ಚಿತ್ರ. ಇದು ಕನ್ನಡದ ಕುಟುಂಬದ ನಾಟಕ ಒಂದು ಚಿತ್ರವಾಗಿದ್ದು, ಇದರ ನಿರ್ಮಾಪಕರು ಸಿ ವೆಂಕುರೆಡ್ಡಿಯವರು. ಇದರ ನಾಯಕರು ಡಾಕ್ಟರ್ ರಾಜ್ಕುಮಾರ್, ನಾಯಕಿಯಾಗಿ ಕಲ್ಪನಾ ಅವರು ಅಭಿನಯಿಸಿದ್ದಾರೆ, ಸಂಗೀತ ನೀಡಿದ್ದಾರೆ ಸತ್ಯಂ. ಇದರ ಪಾತ್ರವರ್ಗ ಮತ್ತೆ ಯಾರಿದ್ದಾರೆ ಅಂತಂದರೆ ಕೆ ಎಸ್ ಅಶ್ವಥ್ ಇದ್ದಾರೆ, ನರಸಿಂಹರಾಜು, ದ್ವಾರಕೀಶ್ ಕೂಡ ಈ ಚಿತ್ರದಲ್ಲಿ ಇದ್ದಾರೆ. ಶ್ರೋತೃಗಳೇ, ಈಗ ನೋಡೋಣ ಈ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಪ್ರಿಯ ಕೇಳುಗರ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ನೋಡೋಣ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು. ಶ್ರೋತೃಗಳೇ, ಈ ಗೆಜ್ಜೆ ಪೂಜೆ ಚಿತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ, ಕನ್ನಡದ ಶ್ರೇಷ್ಠ ಸಾಮಾಜಿಕ ಚಿತ್ರಗಳಲ್ಲಿ ಇದು ಒಂದಾಗಿದೆ. ಇದು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಒಂದು ಚಿತ್ರ. ಎಂ ಕೆ ಇಂದಿರಾ ಅವರ ಕಾದಂಬರಿಯನ್ನು ಆಧರಿಸಿ ನಿರ್ಮಿಸಲಾಗಿದೆ ಒಂದು ಚಿತ್ರ. ಶ್ರೋತೃಗಳಿದು ಇದರಲ್ಲಿ ದೇವದಾಸಿ ಪದ್ಧತಿಯ ದುಷ್ಪರಿಣಾಮಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ. ಇದು 1969 ಬಿಡುಗಡೆಯಾದಂತಹ ಒಂದು ಚಿತ್ರ. ಇದರ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿಜಯ ಭಾಸ್ಕರ್. ಅನಂತರದಲ್ಲಿ ಶ್ರೋತೃಗಳು, ಏನು ಗೊತ್ತಾ, ದೇವದಾಸಿಯ ಮಗಳಾದ ಚಂದ್ರ ಅನ್ನೋಳು ಶಿಕ್ಷಣದ ಮೂಲಕ ಗೌರವಯುತ ಜೀವನ ನಡೆಸಲು ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದರೆ ಸಮಾಜದ ಪೂರ್ವಾಗ್ರಹಗಳು ಮತ್ತು ಪರಿಸ್ಥಿತಿಗಳಿಂದ ಅವಳ ಬದುಕು ದುರಂತದತ್ತ ಸಾಗುತ್ತದೆ. ಈ ಚಿತ್ರವು ಮಹಿಳೆಯರ ಮೇಲಿನ ಸಾಮಾಜಿಕ ಅನ್ಯಾಯ ಮತ್ತು ದೇವದಾಸಿ ಪದ್ಧತಿಯ ವಿರುದ್ಧ ಬಲವಾದ ಸಂದೇಶವನ್ನು ನೀಡ್ತಾ ಇದೆ. ಆಮೇಲೆ ಇದಕ್ಕೆ ಬಂದಂತಹ ಪ್ರಶಸ್ತಿಗಳು ನೋಡೋದಾದರೆ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಕನ್ನಡ ಚಿತ್ರಕ್ಕಾಗಿ ಬಂದಿದೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಚಿತ್ರಕಥೆಗಾಗಿ ಬಂದಿದೆ ಪುಟ್ಟಣ್ಣ ಕಣಗಾಲ್ ಅವರಿಗೆ. ಆಮೇಲೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಇದಕ್ಕೆ ಬಂದಿದೆ. ಶ್ರೋತೃಗಳೇ, ನೋಡೋಣ ಈಗ ಮುಂದಿನ ಗೀತೆಯನ್ನು. ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ

అనురాగ బంధ హృదయ సంగమ అనురాగ బంధ

ಸವಿನೆನಪು ಚಿತ್ರಗೀತೆಗಳ ಕಾರ್ಯಕ್ರಮ ಏನಿದೆ ಅದೊಂಥರ ಜೇನುತುಪ್ಪವನ್ನು ಸವಿದಂಗೆ ಆಗುತ್ತಲ್ಲ ಶ್ರೋತೃಗಳೇ, ಯಾಕೆಂದರೆ ಅಷ್ಟು ಸಿಹಿಯಾಗಿರುತ್ತೆ. ಅದರ ಸಾಹಿತ್ಯ ಆಗಿರ್ಬೋದು, ಅದರ ಸಂಗೀತ ಆಗಿರ್ಬೋದು, ಕತೆ, ಚಿತ್ರಕತೆ ಪ್ರತಿಯೊಂದು ಕೂಡ ಅಷ್ಟು ಚೆಂದ ಇರುತ್ತೆ. ಈ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳೋಣ ಸ್ಕೂಲ್ ಮಾಸ್ಟರ್ ಚಿತ್ರಗೀತೆಯನ್ನು. ಶ್ರೋತೃಗಳೇ, ಇದು 1958 ಜನವರಿ 31 ಬಿಡುಗಡೆಯಾದ ಈ ಚಿತ್ರ ಕನ್ನಡದ ಮೊದಲ ಸಿಲ್ವರ್ ಜೂಬಿಲಿ ಚಿತ್ರ ಅಂತ ಶ್ರೋತೃಗಳೇ. ಇದು ಇದರ ನಿರ್ದೇಶಕರು ಮತ್ತು ನಿರ್ಮಾಪಕರು BR ಪಂತುಲು, ಸಂಗೀತ ನೀಡಿದ್ದಾರೆ TG ಲಿಂಗಪ್ಪ. ಇದರಲ್ಲಿ ಮುಖ್ಯವಾಗಿ ಏನು ಬರುತ್ತೆ ಅಂದರೆ, ಒಬ್ಬ ಆದರ್ಶ ಶಿಕ್ಷಕ ತನ್ನ ಗ್ರಾಮದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶ್ರಮಿಸ್ತಾ ಇರ್ತಾನೆ, ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ನಿವೃತ್ತಿಯ ನಂತರ ಆರ್ಥಿಕ ಸಂಕಷ್ಟ ಮತ್ತು ಕುಟುಂಬದ ನಿರ್ಲಕ್ಷ್ಯವನ್ನು ಎದುರಿಸುತ್ತಿರ್ತಾನೆ. ಕೊನೆಯಲ್ಲಿ ಅವನ ಹಳೆಯ ವಿದ್ಯಾರ್ಥಿಯೊಬ್ಬನು ಕೃತಜ್ಞತೆಯಿಂದ ಅವನಿಗೆ ನೆರವಾಗಿ ಜೀವನದಲ್ಲಿ ಸಂತೋಷವನ್ನು ಮರಳಿ ತರುತ್ತಾರೆ. ಅಂದರೆ ಇದಕ್ಕೆ ಪ್ರಶಸ್ತಿಗಳು ನೋಡಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಬಂದಿದೆ, ಆಮೇಲೆ ಆಲ್ ಇಂಡಿಯಾ ಸರ್ಟಿಫಿಕೇಟ್ ಆಫ್ ಮೆರಿಟ್ 3rd Best Feature Film ಅಂತ ಈ ಒಂದು ಚಿತ್ರಕ್ಕೆ ಲಭಿಸಿದ ಶ್ರೋತೃಗಳೇ. ಶಿಕ್ಷಕರ ತ್ಯಾಗ, ಆದರ್ಶ ಮತ್ತು ವಿದ್ಯಾರ್ಥಿಗಳ ಕೃತಜ್ಞತೆಯ ಅಮರ ಕಥೆಯನ್ನು ಹೇಳುವ ಕನ್ನಡ ಚಿತ್ರರಂಗದ ಶ್ರೇಷ್ಠ ಕೃತಿನೇ ಸ್ಕೂಲ್ ಮಾಸ್ಟರ್. ನೋಡೋಣ ಈ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ರಾಜಲಕ್ಷ್ಮಿ.

ಶ್ರೋತೃಗಳು, ನಮ್ಮ ಸವಿನೆನಪು ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಶ್ರೋತೃಗಳು ಕೆಲವೊಂದು ಸಂದೇಶವನ್ನು ಕಳಿಸಿದ್ದಾರೆ, ಅದರ ಕಡೆ ಸ್ವಲ್ಪ ಗಮನ ಹರಿಸೋಣ. ಸರ್, ಈ ದಿನ ರಾತ್ರಿಯ ಸವಿನೆನಪಿನಡಿ ಬರುತ್ತಿರುವ ಹಳೆ ಹಾಡುಗಳು ತುಂಬ ಸೊಗಸಾಗಿದೆ, ಧನ್ಯವಾದಗಳು ಅಂತಂದೇಳಿ ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಸುಂದರ್ ಕೃಷ್ಣ ಅರಸ್ ಅವರು ಸಹ ನಿರ್ದೇಶಕರಾಗಿ ಮತ್ತು ನಟರಾಗಿ ಚಿತ್ರಲೋಕಕ್ಕೆ ಕಾಲಿಟ್ಟ ಚಿತ್ರ ಗೆಜ್ಜೆ ಪೂಜೆ. ಇತ್ತೀಚೆಗೆ ಹಸ್ತಂಗತರಾದ ಭಾರತೀ ರಾಜ್ ಅವರು ತುಂಬ ಮೆಚ್ಚಿ ತಮ್ಮ ವೃತ್ತಿಜೀವನಕ್ಕೆ ಸ್ಫೂರ್ತಿಯಾದ ಚಿತ್ರವಿದೆ ಅಂತಂದೇಳಿ ಮುರಾರಿ ಕುಲಕರ್ಣಿ ರಾಯಚೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಂತರದಲ್ಲಿ ನೀವು ಚಿತ್ರದ ವಿವರಣೆ ಹಾಗೂ ಕಥೆ ಸಾರಾಂಶ ತುಂಬ ಉಪಯುಕ್ತವಾದ ಮಾಹಿತಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಪ್ಲಾಟಿನಮ್ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳ ಆಯ್ಕೆ ಚೆನ್ನಾಗಿದೆ, ಥ್ಯಾಂಕ್ಸ್ ಅಂತ ಹೇಳ್ತಾರೆ ವಾರಣಿ ವಿಜಯನಗರ ಬೆಂಗಳೂರಿಂದ. ಇನ್ನು ಶುಭ ಸಂಜೆ ಸರ್, ಊಟ ಆಯಿತಾ? ಸವಿನೆನಪು ಕಾರ್ಯಕ್ರಮದಲ್ಲಿ ಬಹಳ ಇಂಪಾದ ಸುಮಧುರ ಗೀತೆಗಳು ಪ್ರಸಾರ ಮಾಡುತ್ತಿರುವುದಕ್ಕೆ ತಮಗೆ ಅನೇಕ ವಂದನೆಗಳು. ನಿಮ್ಮ ಕಾರ್ಯಕ್ರಮ ಮುಗಿಯುವವರೆಗೂ ಒಂದು ಬೇರೆಯೇ ಲೋಕಕ್ಕೆ ಹೋದಂತೆ ಭಾಸವಾಗುತ್ತೆ. ಈಗ ಬರುವ ಚಿತ್ರಗೀತೆಗಳು ಕರ್ಕಶವಾಗಿರ್ತವೆ, ಆ ಸಾಹಿತ್ಯವು ದೇವರಿಗೆ ಪ್ರೀತಿ. ನೀವು ಪ್ರಸಾರ ಮಾಡುತ್ತಿರುವ ಗೀತೆಗಳು ಸಿನಿಮಾವಾದವೂ ಕೂಡ ನಾನು ಹುಟ್ಟೇ ಇರಲಿಲ್ಲ, ನನ್ನ ಬಾಲ್ಯದಿಂದ ಅವುಗಳನ್ನು ಕೇಳುತ್ತಿದ್ದೇನೆ, ಆದರೂ ಇಂದಿಗೂ ಎಷ್ಟು ಆಪ್ಯಾಯಮಾನವಾಗಿವೆ. ಈಗಿನ ಹಾಡುಗಳು ಹೆಚ್ಚೆಂದರೆ 2-3 ದಿನಗಳು ನೆನಪಿರುತ್ತವೆ. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಿದ್ದೇನೆ ಅಂತ ಹೇಳ್ತಾರೆ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ. ಧನ್ಯವಾದಗಳು ಸರ್ ತಮ್ಮ ಇದಕ್ಕೆ ಸಂದೇಶಕ್ಕೆ. ಇನ್ನು ನಮಸ್ತೆ ಸತೀಶ್ ಅವಭ್ರತ ಕಂಬದ ಕೋಣೆಯಿಂದ, ಮೊಬೈಲಿಂದ ನಿಮ್ಮ ನಿಲಯದ ಕಾರ್ಯಕ್ರಮ ಆಲಿಸಲು ಧ್ವನಿಯಲ್ಲಿ ಸ್ಪಷ್ಟತೆ ಇಲ್ಲ, ಸರಿಪಡಿಸಬೇಕಾಗಿ ವಿನಂತಿಸುತ್ತೇನೆ ಅಂತ. ಅಂದರೆ ತಾಂತ್ರಿಕ ತೊಂದರೆಯಿಂದ ಸ್ವಲ್ಪ ಅಡಚಣೆ ಆಗಿದ್ದಕ್ಕಾಗಿ ಕ್ಷಮೆ ಕೋರ್ತೇವೆ. ಇನ್ನು ಜಯಪಟ್ಟು ಸ್ವಾಮಿ ಕೆನಡಾ, ನಮಸ್ತೆ ಸರ್, ಸವಿನೆನಪು ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರುತ್ತಿದೆ, ಹಳೆಯ ಅಪರೂಪದ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿ ಮೂಡಿ ಬರುತ್ತಿವೆ, ಇಷ್ಟವಾಗುತ್ತಿದೆ ಅಂತಂದೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇನ್ನು ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರುತ್ತಿವೆ, ಧನ್ಯವಾದಗಳು ಸರ್ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ಈಗ ಮುಂದಿನ ಗೀತೆಗೆ ಹೋಗೋಣ. ಚಿತ್ರ ಕನ್ಯಾರತ್ನ. ಶ್ರೋತೃಗಳ, ಈ ಕನ್ಯಾರತ್ನ ಚಿತ್ರ 1963 ಬಿಡುಗಡೆ ಆಯಿತು. ಕನ್ನಡದ ಕುಟುಂಬ ಮತ್ತು ಸಾಮಾಜಿಕ ನಾಟಕ ಹೊಂದಿರುವಂಥ ಒಂದು ಚಿತ್ರ ಇದು. ಈ ಚಿತ್ರವನ್ನು GD ತೋಟನ್ ಅವರು ನಿರ್ದೇಶನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಇದರ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇದಕ್ಕೆ ಸಂಗೀತ ನೀಡಿದ್ದಾರೆ GK ವೆಂಕಟೇಶ್. ಶ್ರೋತೃಗಳು, ಇದರಲ್ಲಿ ಇತರ ಕಲಾವಿದರಂತೆ ರಾಜಾ ಶಂಕರ್, ಸೌಕಾರ್ ಜಾನಕಿ, TN ಬಾಲಕೃಷ್ಣ ಇವರು ಕೂಡ ಇದರಲ್ಲಿ ಅಭಿನಯ ಮಾಡಿದ್ದಾರೆ. ಈ ಚಿತ್ರವು ಕುಟುಂಬದ ಮೌಲ್ಯಗಳು, ಸಂಬಂಧಗಳು ಮತ್ತು ಒಬ್ಬ ಆದರ್ಶ ಮಹಿಳೆಯ ಜೀವನದ ಸುತ್ತ ಹೆಣೆಯಲ್ಪಟ್ಟಿರುವಂತಹ ಸಾಮಾಜಿಕ ಕತೆ. ಕುಟುಂಬದ ಸಂಕಷ್ಟಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಮನಮುಟ್ಟುವ ರೀತಿಯಲ್ಲಿ ಇದರಲ್ಲಿ ಚಿತ್ರಿಸಲಾಗಿದೆ ಶ್ರೋತೃಗಳೇ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಅದ್ಭುತ ಅಭಿನಯದಿಂದ ಮೆರೆಯುವ 1963 ಕುಟುಂಬ ಮೌಲ್ಯಗಳ ಅಮೂಲ್ಯ ಕನ್ನಡ ಚಿತ್ರವೇ ಈ ಕನ್ಯಾರತ್ನ. ಈ ಚಿತ್ರದ ಗೀತೆಯನ್ನು ಕೇಳೋಣ, PB ಶ್ರೀನಿವಾಸ್ ಅವರ ದನಿಗಳಲ್ಲಿ.

ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು, ಸವಿನೆನಪಿನ ಚಿತ್ರಗೀತೆಗಳನ್ನು FM 103.5 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಾ ಶ್ರೋತೃಗಳೇ. ಈಗ ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳೋಣ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು. ಶ್ರೋತೃಗಳ, ಈ ಚಿತ್ರದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದರೆ, ಕಸ್ತೂರಿ ನಿವಾಸ 1971 ಬಿಡುಗಡೆ ಆಗುತ್ತೆ ಶ್ರೋತೃಗಳೇ. ಇದು ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಮತ್ತು ಭಾವನಾತ್ಮಕ ಚಿತ್ರಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ದೊರೆ ಭಗವನ ಈ ಒಂದು ಜೋಡಿ. ಇದರ ಮುಖ್ಯ ಪಾತ್ರವರ್ಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಇದು ಜನವರಿ 29, 1971 ಇದು ಬಿಡುಗಡೆಯಾಗುತ್ತೆ. ದೊಡ್ಡ ಯಶಸ್ಸನ್ನು ಕೂಡ ಇದು ಕಾಣುತ್ತೆ. ಆನಂತರ ಇದರ ನಿರ್ಮಾಪಕರು KCN ಗೌಡ ಅವರು, ಸಂಗೀತ ನೀಡುತ್ತಾರೆ GK ವೆಂಕಟೇಶ್. ಇದರಲ್ಲಿ ಇತರ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಆರತಿ, ರಾಜಶಂಕರ್, ನರಸಿಂಹರಾಜು, KS ಅಶ್ವಥ್. ಈ ಚಿತ್ರದ ಸಾರಾಂಶ ಏನಪ್ಪ ಅಂತಂದರೆ ಶ್ರೋತೃಗಳೇ, ರವಿ ವರ್ಮ ಅಂತ ಈ ಒಂದು ಪಾತ್ರಧಾರಿ ಒಬ್ಬ ಶ್ರೀಮಂತ ಉದ್ಯಮಿ ಹಾಗೂ ಅತ್ಯಂತ ಉದಾರ ಮನಸ್ಸಿನ ವ್ಯಕ್ತಿ. ಇತರರ ಒಳಿತಿಗಾಗಿ ತನ್ನ ಸಂಪತ್ತು, ಸಮಯ ಮತ್ತು ಜೀವನವನ್ನೇ ತ್ಯಾಗ ಮಾಡ್ತಾನೆ. ಆದರೆ ಅವನ ಅತಿಯಾದ ಉದಾರತೆ ಕೊನೆಗೆ ಅವನ ಆರ್ಥಿಕ ಮತ್ತು ವೈಯಕ್ತಿಕ ಪತನಕ್ಕೆ ಕಾರಣವಾಗುತ್ತೆ. ಮಾನವೀಯ ಮೌಲ್ಯಗಳು, ತ್ಯಾಗ ಮತ್ತು ಜೀವನದ ನಿಜವಾದ ಅರ್ಥವನ್ನು ಚಿತ್ರ ಮನಮುಟ್ಟುವ ರೀತಿಯಲ್ಲಿ ಹೇಳುತ್ತೆ ಶ್ರೋತೃಗಳು. ಹಾಗಾಗಿ ಇದು ಕನ್ನಡದ ಸರ್ವಕಾಲಿಕ ಶ್ರೇಷ್ಠ ಚಿತ್ರಗಳಲ್ಲಿ ಒಂದು ಅಂತ ಕೂಡ ಇದು ಪರಿಗಣಿಸಲಾಗಿದೆ. ಆಮೇಲೆ ಇದನ್ನು 2014 ಇದರ ಕಲರ್ಡ್ ವರ್ಷನ್, ಅಂದರೆ ಅದನ್ನು ಕಲರ್ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಶ್ರೋತೃಗಳು, ಮರು ಬಿಡುಗಡೆ ಮಾಡಲಾಗುತ್ತೆ. ಹಾಗಾಗಿ ಅತಿಯಾದ ಉದಾರತೆ ಮತ್ತು ಮಾನವೀಯ ಮೌಲ್ಯಗಳ ಬೆಲೆಯನ್ನು ಮನಮುಟ್ಟುವ ರೀತಿಯಲ್ಲಿ ಹೇಳುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಚಿತ್ರ ಇದು ಕಸ್ತೂರಿ ನಿವಾಸ. ಈ ಚಿತ್ರದ ಗೀತೆನ ಕೇಳೋಣ PV ಶ್ರೀನಿವಾಸ್ ಅವರ ದನಿಗಳಲ್ಲಿ.

ಪ್ರಿಯ ಶ್ರೋತೃಗಳು, ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಈ ಒಂದು ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಶ್ರೋತೃಗಳು ಕೆಲವೊಂದು ಸಂದೇಶವನ್ನು ಕಳಿಸಿದ್ದಾರೆ, ಅದಕ್ಕೆ ಗಮನಹರಿಸೋಣಂತೆ. ಚಂದ್ರಿಕಾ ನೇರ್ಲಗುಂಡಿ ಅವರು ಹೇಳ್ತಾರೆ, ಚಿತ್ರಗೀತೆಗಳು ತುಂಬ ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಸುಮಧುರ ಹಾಡುಗಳ ಸರಮಾಲೆ, ಅಂದ ಚಂದ ಬಂಗಾರದಂತಹ ಸುಮಧುರ ಇಂಪಾದ ಆಕರ್ಷಕ ಅದ್ಭುತ ಗೀತೆಗಳು ಅಂತ ಹೇಳ್ತಾರೆ. ಸೊಗಸಾದ ಸಾಹಿತ್ಯ ಸಂಗೀತದ ಸಮ್ಮಿಲನ, ಮನಸೂರೆಗೊಳ್ಳುವ ಹಾಡುಗಳು, ಪ್ರಸಾರಕ್ಕೆ ಧನ್ಯವಾದಗಳು ಅಂತಂದೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಡಿಕ್ಕಿ ಮಾಧವರಾವ್ ತಂದೆಯಾಗಿ ಮತ್ತು ರಾಜ್ ಮಗನಾಗಿ ನಟಿಸಿದ ಚಿತ್ರ ಕನ್ಯಾರತ್ನ. ಬಹುಶಃ ರಾಜ್ ಅವರು ಖಳನಟನಾಗಿ ನಟಿಸಿದ ಚಿತ್ರ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಲಯದ ಸಿಗ್ನೇಚರ್ ಬ್ಯಾಕ್ಗ್ರೌಂಡ್ ಸಂಗೀತವಿರುವ ಚಿತ್ರ ಬಿಂಕದ ಸಿಂಗಾರಿ ಅಂತಂದು ಹೇಳ್ತಾರೆ, ಮುರಾರಿ ಕುಲಕರ್ಣಿ ರಾಯಚೂರಿಂದ. ಇನ್ನು ಓಲ್ಡ್ ಈಸ್ ಗೋಲ್ಡ್ ಸವಿನೆನಪು ಕಾರ್ಯಕ್ರಮ ಸೂಪರ್ ಪ್ರಸಾರ ಮಾಡಿದ ಆಕಾಶವಾಣಿಗೂ ನಿಮ್ಮ ನಿರೂಪಣೆಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಾರದಾ ಹೋಮ್ ಗಾರ್ಡ್ಸ್ ಉಜಿನಿಪುರ ಭದ್ರಾವತಿ, ಹಾಗೆಯೇ ಬಿ ಎಚ್ ಆಂಜನೇಯ ವೋಲ್ಟೋನ್

ಹನುಮಂತನಗರ ಭದ್ರಾವತಿಯಿಂದ ಸಂದೇಶನ ಕಳಿಸ್ತಾರೆ. ಹಾಯ್ ಸರ್, ಓಲ್ಡ್ ಈಸ್ ಗೋಲ್ಡ್, ಆಲ್ ಸಾಂಗ್ ಸೂಪರ್, ಗುಡ್ ನೈಟ್ ಸರ್ ಅಂತ ಹೇಳ್ತಾರೆ. ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾರೆ. ಧನ್ಯವಾದಗಳು. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ, ತಂಪಾದ ಹೊತ್ತಿನಲ್ಲಿ ಇಂಪಾದ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳು, ನಿಮ್ಮ ನಿರೂಪಣೆ ಕೂಡ ಸೂಪರ್ ಸರ್ ಅಂತ ಹೇಳ್ತಾ ಇದ್ದಾರೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ. ಶ್ರೋತೃಗಳೀಗ ಸವಿನೆನಪು ಕಾರ್ಯಕ್ರಮ ಮುಂದುವರಿಸೋಣಂತೆ. ಈಗ ಮುಂದಿನ ಗೀತೆ ಕೇಳೋಣ, ಗಾಳಿ ಮಾತು ಚಿತ್ರದ ಗೀತೆ. ಶ್ರೋತೃಗಳು, ಈ ಗಾಳಿ ಮಾತು ಚಿತ್ರ 1981 ಜನವರಿ 24 ಬಿಡುಗಡೆ ಆಗುತ್ತೆ. ಇದು ತಾರಾಸು ಅಂದರೆ ತಾರಾ ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಗಾಳಿ ಮಾತು. ಇದು ಇದರ ನಿರ್ದೇಶಕರು ದೊರೈ ಭಗವಾನ್, ನಿರ್ಮಾಪಕರು ಅದು ಕೂಡ ದೊರೈ ಭಗವಾನ್ ಅವರದು. ಆಮೇಲೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಇದರಲ್ಲಿ ಕಲಾವಿದರಾಗಿ ಜಯ ಜಗದೀಶ್, ಲಕ್ಷ್ಮೀ, ಕೋಕಿಲಾ ಮೋಹನ್, ಹೇಮಾ ಚೌಧರಿ, ಕೆ ಎಸ್ ಅಶ್ವಥ್, ಲೀಲಾವತಿ ಇವರು ನಟಿಸಿದ್ದಾರೆ. ಈ ಕಥೆಯ ಸಾರಾಂಶ, ಈ ಚಿತ್ರದ ಸಾರಾಂಶ ಏನಪ್ಪ ಅಂತಂದರೆ, ಕುಟುಂಬ ಸಂಬಂಧಗಳು, ಪ್ರೀತಿ, ನಂಬಿಕೆ ಮತ್ತು ಜೀವನದ ಮೌಲ್ಯಗಳ ಸುತ್ತ ಹೆಣೆದ ಭಾವನಾತ್ಮಕ ಕಥೆಯೇ ಗಾಳಿ ಮಾತು. ಗ್ರಾಮೀಣ ಮತ್ತು ನಗರದ ಜೀವನದ ನಡುವಿನ ಭಿನ್ನತೆ, ಮಾನವ ಸಂಬಂಧಗಳ ಸೂಕ್ಷ್ಮತೆ ಹಾಗೂ ಕುಟುಂಬದ ಬಂಧಗಳನ್ನು ಚಿತ್ರವು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುತ್ತದೆ. ಹಾಗಾಗಿ ಇದರಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಈ ಹಾಡು ಕನ್ನಡ ಚಿತ್ರ ಸಂಗೀತದ ಅತ್ಯಂತ ಮಧುರ ಗೀತೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಅವರ ಅಮರ ಕೃತಿಗಳಲ್ಲಿ ಇದು ಕೂಡ ಒಂದು ಅಂತಂದೇಳಿ ಇದನ್ನು ಬಣ್ಣನೆ ಮಾಡಲಾಗಿದೆ. ಶ್ರೋತೃಗಳೇ, ನೋಡೋಣ ಈ ಚಿತ್ರದ ಗೀತೆಯನ್ನು, ಗಾಳಿ ಮಾತು ಚಿತ್ರಗೀತೆಯನ್ನು ಕೇಳೋಣ ನಾಗೇಂದ್ರ ರೇಣುಕಾದೇವಿಯವರ ದನಿಗಳಲ್ಲಿಯೇ.

0: no vacancy.
1: You won't get. I won't see ya.
0: I will see.
1: What?
0: I will see.

ಪ್ರಿಯ ಶ್ರೋತೃಗಳ, ನೀವು ಕೇಳ್ತಾ ಇದ್ದರೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಕುರಿತು ನಮ್ಮ ಶ್ರೋತೃಗಳ ಕೆಲವೊಂದು ಸಂದೇಶಗಳ

ಕಲಿಸಿದ್ದಾರೆ ನೋಡೋಣ ಯಾರ್ಯಾರೇನು ಕಲಿಸಿದ್ದಾರೆ. ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಚನ್ನಗಿರಿ ತಾಲೂಕು ಕಾಗತೂರು ಗ್ರಾಮದ ಶಾರದಮ್ಮ ಹನುಮಂತಪ್ಪನವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮಸ್ತೆ ಸರ್, ಎಲ್ಲ ಸಾಂಗ್ಸ್ ಮತ್ತು ನಿಮ್ಮ ನಿರೂಪಣೆ ಸೂಪರ್ ಅಂತ ಹೇಳ್ತಾರೆ ಜಯಕುಮಾರ್. ಮೇಲಿನ ಹಳ್ಳಿ ಅಂತ, ಮೇಲಿನ ಹಳ್ಳಿ, ಓಕೆ. ಇನ್ನು ಕಸ್ತೂರಿ ನಿವಾಸದ ಹಾಡು ತುಂಬ ಇಷ್ಟ ಆಯಿತು ಸರ್ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಮತ್ತು ಚಿತ್ರದ ಹಾಡು ಕೂಡ ತುಂಬ ಸೊಗಸಾಗಿತ್ತು ಸರ್, ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ ಮಂಜುಳಾ ಜನಾರ್ದನ್, ಉದಯ ಟೈಲರ್, ಬೂತನಗುಡಿ ಭದ್ರಾವತಿಯಿಂದ. ಇನ್ನು ಅನಂತನಾಗ್ ಅಭಿನಯಿಸಬೇಕಿದ್ದ ಕಾರಣಾಂತರಗಳಿಂದ ಜೈ ಜಗದೀಶ್ ಅವರಿಗೆ ಒಲಿದ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಮತ್ತು ಹೇಮಾ ಚೌಧರಿ ಅವರ ನೆಗೆಟಿವ್ ಪಾತ್ರ ಚಿತ್ರದ ಜೀವಾಳ. ಮೈಸೂರು ಲೋಕೇಶ್ ಒಳ್ಳೆಯ ಪಾತ್ರದಲ್ಲಿ ನಟಿಸಿದ ಚಿತ್ರ ಅಂತ ಹೇಳ್ತಾರೆ. ಮುರಾರಿ ಕುಲಕರ್ಣಿ ರಾಯಚೂರು ಅವರು, ಮುರಾರಿ ಅವರಿಗೆ ಸ್ವಲ್ಪ ಚಿತ್ರಗಳ ಬಗ್ಗೆ ತುಂಬ ಒಲವಿದೆ ಅಂತ ನಾನು ಈ ಅವರ ಸಂದೇಶಗಳನ್ನು ನೋಡ್ತಾ ಇದ್ದೇನೆ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ, ಮಂಡಗದ್ದೆ ಹೋಬಳಿ. ಶುಭರಾತ್ರಿ ಸರ್, ನಮಸ್ಕಾರ. ಹಳೆಯ ಚಿತ್ರದ ಹಾಡುಗಳು ಚೆನ್ನಾಗಿದೆ, ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಳಿನಿ ಗಿರಿಜರಾವ್, ಹಿರಿಯಡ್ಕ, ದಕ್ಷಿಣ ಕನ್ನಡದಿಂದ. ಚಿತ್ರಕಥೆಯ ನಿರೂಪಣೆಯೊಂದಿಗೆ ಪ್ರಸಾರ ಮಾಡಿದ ಎಲ್ಲ ಗೀತೆಗಳು ಬಹಳ ಚೆನ್ನಾಗಿದ್ದವು, ಪುನಃ ಕೇಳಬೇಕನ್ನಿಸುತ್ತೆ ಅಂತ ಹೇಳ್ತಾರೆ ನಳಿನಿ ಗಿರಿಜರಾವ್, ದಕ್ಷಿಣ ಕನ್ನಡಕದಿಂದ, ಹಿರಿಯಡ್ಕದಿಂದ. ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಕ್ಕೆ ತಿಳಿಸ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಗಂಧರ್ವಗಿರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಶೈಲಜಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ. ಈ ಚಿತ್ರದ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದರೆ, ಶ್ರೋತೃಗಳು, ಇದು 1983 ಬಿಡುಗಡೆಯಾದಂಥ ಒಂದು ಚಿತ್ರ. ಇದರ ನಿರ್ದೇಶಕರು ಎನ್ ಎಸ್ ಧನಂಜಯ, ಅಂದರೆ ದತ್ತು ಅಂತ ಕರೀತಾರೆ ಅವರನ್ನು. ಇದು ಸಾಯಿ ಸುತ ಅವರ ಕಾದಂಬರಿ ಆಧಾರಿತ ಒಂದು ಚಿತ್ರ ಗಂಧರ್ವಗಿರಿ. ಇದರ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಇದರ ಮುಖ್ಯ ಕಲಾವಿದರು ಅಂತಂದರೆ ವಿಷ್ಣುವರ್ಧನ್, ಆರತಿ, ಜೆ ವಿ ಸೋಮಯಾಜುಲು, ಅನುಪಮ, ಸುಂದರ್ ಕೃಷ್ಣ ಆರ್ ಎಸ್, ಲೀಲಾವತಿ ಮಾನವರು. ಈ ಚಿತ್ರದ ವಿಶೇಷತೆ ಏನು ಅಂತ ಶ್ರೋತೃಗಳು, ಈ ಚಿತ್ರವು ಕುಟುಂಬದ ಮೌಲ್ಯಗಳು, ಭಾವನಾತ್ಮಕ ಸಂಬಂಧಗಳು ಮತ್ತು ಸಾಮಾಜಿಕ ಸಂದೇಶವನ್ನು ಒಳಗೊಂಡ ಕಥಾವಸ್ತುವಿನಿಂದ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದೆ. ವಿಷ್ಣುವರ್ಧನ್ ಮತ್ತು ಆರತಿ ಅವರ ಅಭಿನಯವು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದೆ ಅಂತ ಹೇಳಿದಲ್ಲಿ ಈ ಚಿತ್ರದ ಒಂದು ಸಂದೇಶ ವಚ್ಚಿದೆ ಶ್ರೋತೃಗಳೇ. ಆಮೇಲೆ ಸಾಯಿಸುತೆ ಅವರ ಕಾದಂಬರಿಯನ್ನು ಆಧರಿಸಿ ವಿಷ್ಣುವರ್ಧನ್ ಮತ್ತು ಆರತಿ ಅವರ ಅದ್ಭುತ ಅಭಿನಯದಿಂದ ಮೆರೆದ 1983 ಮನಮುಟ್ಟುವ ಒಂದು ಚಿತ್ರಕಥೆನೇ ಗಂಧರ್ವಗಿರಿ. ನೋಡೋಣ ಈಗ ಈ ಹಾಡು ನಿಮಗಾಗಿ.

ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ, ಗೀತಾ ಚಿತ್ರದ ಗೀತೆಯನ್ನು. ಶ್ರೋತೃಗಳ, ಗೀತಾ 1981 ಬಿಡುಗಡೆಯಾದಂಥ ಒಂದು ಅತ್ಯದ್ಭುತವಾದಂಥ ಚಿತ್ರ. ಇದರ ನಿರ್ದೇಶಕರು ಶಂಕರ್ ನಾಗ್, ನಿರ್ಮಾಪಕರು ಎನ್ ಭಕ್ತವತ್ಸಲ ಅವರದು. ಆಮೇಲೆ ಇದರ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇಳಯರಾಜ. ಇದರ ಕಲಾವಿದರು ಅಂದರೆ ಶಂಕರ್ ನಾಗ್, ಅಕ್ಷತ ರಾವ್, ಕೆ ಎಸ್ ಅಶ್ವಥ್, ಸೌಕರ್ ಜಾನಕಿ, ರಮೇಶ್ ಭಟ್. ಈ ಒಂದು ಚಿತ್ರದ ಸಾರಾಂಶ ಏನಪ್ಪ ಅಂತಂದರೆ, ಗೀತಾ ಎಂಬ ಕಾಲೇಜು ವಿದ್ಯಾರ್ಥಿನಿ ಗಾಯಕನಾದ ಸಂಜಯ್ನನ್ನು ಪ್ರೀತಿಸುತ್ತಾಳೆ. ಇಬ್ಬರ ಪ್ರೇಮ ಗಾಢವಾಗುತ್ತಿದ್ದಂತೆ ಗೀತಾಳಿಗೆ ಗಂಭೀರ ಅನಾರೋಗ್ಯ ಆಗುತ್ತೆ. ಇದು ತಿಳಿದು ಕೂಡ ಪ್ರೀತಿ, ತ್ಯಾಗ ಮತ್ತು ವಿಧಿಯ ನಡುವಿನ ಹೋರಾಟವನ್ನು ತುಂಬ ಹೃದಯಸ್ಪರ್ಶಿಯಾಗಿ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಶ್ರೋತೃಗಳೇ, ಅದರಲ್ಲೂ ಇದರಲ್ಲಿ ಜೊತೆ ಜೊತೆಯಲ್ಲಿ ಹಾಡು ಕೂಡ ಕನ್ನಡ ಚಿತ್ರರಂಗದ ಸರ್ವಕಾಲಿಕ ಶ್ರೇಷ್ಠ ಪ್ರೇಮ ಗೀತೆಗಳಲ್ಲಿ ಒಂದೊಂದು ಕೂಡ ಇದನ್ನು ಪರಿಗಣಿಸಲಾಗಿದೆ. ಹೀಗಾಗಿ ಈ ಗೀತೆ ನಿಮಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ದನಿಗಳಲ್ಲಿ.

ಕೆಳಗಡೆ ಗೀತಾ ಚಿತ್ರದ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಬಂದ್ವಿ. ಈಗ ಮುಂದಿನ ಗೀತೆಗೆ ಹೋಗುವ ಮುನ್ನ ಒಂದೆರಡು ಸಂದೇಶ ಇದೆ, ಓದ್ಬಿಡ್ತೇನೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಮೂಡಿ ಬರುತ್ತಿರುವ ಚಿತ್ರಗೀತೆಗಳಂತ ಅದ್ಭುತವಾಗಿವೆ. ಆಯ್ಕೆ ಮಾಡಿದ್ದಕ್ಕೆ ಮಂಜುನಾಥ್ ಸಹೋದರ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶ್ರೀಮತಿ ಮಂಜುಳಬಾಯಿ ಚಂದಾಸಗಡದೇವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ. ಇನ್ನು ಸಿಡಿ ಚಂದ್ರಶೇಖರ್, ವಸಂತ ಕುಮಾರಿ, ಹತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಹಳೆಯ ಹಾಡುಗಳು ಕೇಳುವುದೇ ಒಂದು ಆಹ್ಲಾದಕರ ಅನುಭವ. ಆಹಾ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ, ಸಂಗೀತ, ಗಾಯನ. ಕೇಳುತ್ತಿದ್ದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ, ಹಾಗೆಯೇ ನಿದ್ರೆಗೆ ಜಾರುತ್ತಿದ್ದೇವೆ. ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ. ಇನ್ನು ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿಮ್ಮ ನಿರೂಪಣೆಯೇ ತುಂಬ ಇಷ್ಟ ಆಯಿತು, ನಿಮ್ಮ ಧ್ವನಿ ವೇರಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ತುಂಬ ಮಾಹಿತಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಗೀತಾ ಚಿತ್ರದ ನಿರೂಪಣೆ ಸೂಪರ್ ಸರ್ ಅಂತ ಹೇಳ್ತಾರೆ, ಮೋಹನ್ ರಾವ್ ಭದ್ರಾವತಿನ, ಧನ್ಯವಾದಗಳು ಸರ್. ಈಗ ಮುಂದಿನ ಗೀತೆಯನ್ನು ಕೇಳೋಣ, ಗಂಡೊಂದು ಹೆಣ್ಣವರು ಚಿತ್ರದ ಗೀತೆಯನ್ನು ಕೇಳಿದರೆ. ಈ ಒಂದು ಗಂಡೊಂದು ಹೆಣ್ಣರು ಈ ಒಂದು ಚಿತ್ರದ ಬಗ್ಗೆ ನೋಡೋದಾದರೆ, ಇದು 1969 ಬಿಡುಗಡೆ ಆಗಿರುತ್ತೆ. ಇದನ್ನು ನಿರ್ದೇಶನ ಮಾಡಿ ನಿರೂಪಣೆ ಮಾಡಿರೋರು ಬಿ ಆರ್ ಪಂತುಲ್ ಅವರು. ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ. ಶ್ರೋತೃಗಳು, ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ ವಿಷ್ಣುವರ್ಧನ್, ನರಸಿಂಹರಾಜು, ಮೈನಾವತಿ, ಬಾಲಕೃಷ್ಣ ಅವರು ನಟನೆ ಮಾಡಿದ್ದಾರೆ. ಈ ಒಂದು ಚಿತ್ರದ ಮೈನ್ ಸಾರಾಂಶ ಏನಪ್ಪ ಅಂತಂದರೆ, ಒಬ್ಬ ಸಂತೋಷದ ದಾಂಪತ್ಯ ಜೀವನ ನಡೆಸುತ್ತಿರುವ ವೃದ್ಧ ದಂಪತಿ ಹೇಳ್ತಾರೆ, ಒಬ್ಬ ಯುವಕನಿಗೆ ಹೇಳ್ತಾರೆ, ಒಳ್ಳೆಯ ಹೆಂಡತಿಗೆ 6 ಮುಖ್ಯ ಗುಣಗಳಿರಬೇಕು ಅಂತ ಸಲಹೆ ನೀಡ್ತಾರೆ. ಆ ಗುಣಗಳನ್ನು ಹೊಂದಿರುವ ಜೀವನ ಸಂಗಾತಿಯನ್ನು ಹುಡುಕಲು ಯುವಕ ಹೊರಡುತ್ತಾನೆ. ಅನೇಕ ತಿರುವುಗಳು, ಹಾಸ್ಯಮಯ ಘಟನೆಗಳು ಮತ್ತು ತಪ್ಪು ತಿಳುವಳಿಕೆಗಳ ನಂತರ ಅವನು ತನ್ನ ನಿಜವಾದ ಜೀವನ ಸಂಗಾತಿಯನ್ನು ಕಂಡುಕೊಳ್ತಾನೆ. ಇದೇ ಒಂದು ಚಿತ್ರದ ವಿಶೇಷತೆ. ಆಮೇಲೆ ಈ ಚಿತ್ರ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ 100 ದಿನಗಳಿಗಿಂತಲೂ ಹೆಚ್ಚು ಪ್ರದರ್ಶನ ಕಂಡ ಯಶಸ್ವಿ ಚಿತ್ರವಾಗಿದೆ ಶ್ರೋತೃಗಳೇ. ಆಮೇಲೆ

ಈ ಚಿತ್ರವನ್ನು ತಮಿಳಿನಲ್ಲಿ ರಾಮನ್ ತೇಡಿಯನ್ ಸೇತೈ ಹೆಸರಿನಲ್ಲಿ ಪುನಃ ನಿರ್ಮಾಣ ಮಾಡಲಾಗಿದೆ. ತಮಿಳಿಗೆ ಕೂಡ ಇದು ಡಬ್ ಆಗಿದೆ ಶ್ರೋತೃಗಳೇ. ಹಾಗಾಗಿ ಆದರ್ಶ ಪತ್ನಿಯ ಆರು ಗುಣಗಳ ಹುಡುಕಾಟವನ್ನು ಹಾಸ್ಯ ಮತ್ತು ಮನೋರಂಜನೆಯೊಂದಿಗೆ ಚಿತ್ರಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜನಪ್ರಿಯ ಚಿತ್ರ ಗಂಡಂದು ಹೆಣ್ಣಾರು ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿಯವರ ದನಿಗಳಲ್ಲಿ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳು, ಈಗ ಸಮಯ 11 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಅನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಿಗೆ ಮುಕ್ತಾಯವಾಯಿತು. ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋವಾಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:35.